ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ಜ್ಯೇಷ್ಠ ಮಾಸದ 3ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 24ನೇ ತಾರೀಕು ಭಾನುವಾರ. ಈಗ ವೇಳೆ 5:58:30. ಇಂದಿನ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿ ಚಂದು ಬಾನುಲಿ ಬಂಧು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿವಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ವಿವಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಗೊಳಿಸಲು ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ದೆಹಲಿಯಲ್ಲಿ ನಿನ್ನೆ ಚರ್ಚಿಸಿದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಿರುವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ನಿನ್ನೆ ಬೋಯಿಂಗ್ ಕಂಪನಿಯ ಜಾಗತಿಕ ಸಾರ್ವಜನಿಕ ನೀತಿ ಮತ್ತು ಕಾರ್ಪೊರೇಟ್ ಕಾರ್ಯತಂತ್ರದ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ಜೆಫ್ ಶಾಕಿ ಅವರನ್ನು ಭೇಟಿಯಾದರು. ಭೇಟಿಯ ವೇಳೆ ವಾಯುಯಾನ ಮತ್ತು ಏರೋಸ್ಪೇಸ್ ಉತ್ಪಾದನೆಯಲ್ಲಿ ಭಾರತ ಅಮೆರಿಕ ಸಹಕಾರವನ್ನು ಹೆಚ್ಚಿಸುವ ಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಇಂದಿನಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು ಆಸಕ್ತಿಯುಳ್ಳ ಎಲ್ಲ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದು.

ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ನು ಮುಂದೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 7 ಗಂಟೆವರೆಗೆ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಮೊದಲಿಗೆ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 9:00 to 10:00 ದಿನ ವಿಶೇಷ ಮಾತು ಮಾಹಿತಿ ಹಾಡುಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಭಾನುವಾರ 11:02 ಹೊಸ ಹಾಡುಗಳ ಪ್ರಸಾರವಿದೆ. 11:30 ಕಲಾಭಾರತಿ ಕಾರ್ಯಕ್ರಮ. 12:05 ಭಾನುವಾರದ ಮಕ್ಕಳಿಗಾಗಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ. ಮಕ್ಕಳ ಮಾತು, ಹರಟೆ, ನಗು, ಹಾಡು, ಮಕ್ಕಳು ಕರೆ ಮಾಡಿ ಮಾತಾಡಿ ಹಾಡನ್ನು ಕೇಳಬಹುದು. ಭಾನುವಾರದ 12:05 ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ಎಸ್ಎಂಎಸ್ ಆಧರಿಸಿದ ರಿಕ್ವೆಸ್ಟ್ ಶೋ ಪ್ರಸಾರವಾಗುವುದು. ಇನ್ನು 2:40 ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುತ್ತೀರಿ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ. 4:00 to 5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಸಂಜೆ ಪ್ರಸಾರ ಕಾರ್ಯದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳುತ್ತೀರಿ.

0: ಆಕಾಶವಾಣಿಗೆ 90 ವರ್ಷಗಳು. ಈ ಸಂದರ್ಭದಲ್ಲಿ ಸಂಜೆ 7:07 ಆಕಾಶ ಬುಟ್ಟಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ. ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಮುಂದುವರೆದ ಭಾಗ ಇಂದು ಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಭಾನುವಾರ ರಾತ್ರಿ 8:02 ಬೆಳ್ಳಿ ಬದುಕು, ಸಂಗೀತ ನಿರ್ದೇಶಕ ಅನೂಪ್ ಸಿಲಿನ್ ಅವರೊಂದಿಗಿನ ಮಾತುಕತೆ. ಮಾತುಕತೆಯನ್ನು ನಡೆಸಿಕೊಡುತ್ತಾರೆ ಬಿಕೆ ಸುಮತಿ. 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರವನ್ನು ಕೇಳುತ್ತೀರಿ. ಇವಿಷ್ಟು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.
1: ನಮ್ಮ ದೇಶ ವಿವಿಧ ಭಾಷೆಗಳ ನಾಡುವ ವೈವಿಧ್ಯಮಯ ಸಂಸ್ಕೃತಿಯ ದೇಶ. ಈ ವೈವಿಧ್ಯತೆಯಲ್ಲೂ ನಾವೆಲ್ಲರೂ ಒಂದೇ ಎಂಬ ವಿಶಾಲ ಮನೋಭಾವವನ್ನು ಹೊಂದುವುದು ನಮ್ಮ ಪಾಲಿಗೆ ಹಿರಿಯ ಧರ್ಮ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಇನ್ನೀಗ ಆರಂಭ ಮಾಡೋಣ. ಮೊದಲಿಗೆ ಕೇಳಿ ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆ, ವಾಣಿ ಜಯರಾಮ್ ಅವರ ಹಾಡುಗಾರಿಕೆ.

ಬೆಳಗಿನ ನಾದೋಪಾಸನೆ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ತಾನೆ ಕೇಳಿದ್ರೆ ಪುರಂದರದಾಸರ ರಚನೆ ವಿದ್ಯಾಭೂಷಣ ಅವರ ಹಾಡುಗಾರಿಕೆಯಲ್ಲಿ. ಸಮಯ ಆಗಿದೆ 6:21 45 ಸೆಕೆಂಡ್ಗಳು. ಇನ್ನೀಗ ಸರ್ವಜ್ಞ ಕವಿಯ ರಚನೆ ವೃಂದಗಾನದಲ್ಲಿ.

0: ಪುರಂದರದಾಸರ ರಚನೆಯನ್ನ ಸದಾಶಿವ ಪಾಟೀಲ್ ಅವರ ಹಾಡುಗಾರಿಕೆಯಲ್ಲಿ ಆಲಿಸಿದ್ರೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ. 6:32 ಸಮಯ ಆಗಿದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಂದ್ರದ ಜತೆಯಾಗಿ ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿ ರಚನೆಗಳನ್ನ ಕೇಳುತ್ತೀರಿ.
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರ ಮುಂದುವರಿಯುತ್ತೆ. ಒಂದು ಅಣ್ಣ ತಮ್ಮಂದಿರ ಪುಟಾಣಿ ಕಥೆಯ ಜೊತೆಗೆ ನಾವು ನಾದೋಪಾಸನೆಯಲ್ಲಿ ಸಾಕ್ತಾ ಹೋಗೋಣ. ಒಂದು ಊರು, ಒಂದು ಊರಿನಲ್ಲಿ ಇಬ್ರು ಅಣ್ಣ ತಮ್ಮಂದಿರಿದ್ರು.

ಅವರಿಬ್ಬರಿಗೂ ಒಂದಿಷ್ಟು ಹೊಲ ಇತ್ತು. ಇಬ್ಬರು ಕೂಡಿ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಬೆಳೆ ಬೆಳೀತಾ ಇದ್ರು. ಬೆಳೆದಂಥ ಫಸಲನ್ನು ಇಬ್ಬರು ಸಮಾನವಾಗಿ ಹಂಚಿಕೊಳ್ತಾ ಇದ್ರು. ಒಂದು ರೀತಿ ಚಂದದ ಅಣ್ಣ ತಮ್ಮಂದಿರ ಜೋಡಿ. ತುಂಬ ಖುಷಿಯಾಗ್ತಾಯಿತ್ತು. ಊರಿನವ್ರನ್ನೆಲ್ಲ ಅವರನ್ನು ನೋಡಿ ಮಾತಾಡ್ಕೊಳ್ತಾ ಇದ್ರು. ಅಬ್ಬಾ, ಎಷ್ಟು ಚೆನ್ನಾಗಿದ್ದಾರೆ ಇಬ್ಬರು ಅಣ್ಣ ತಮ್ಮಂದಿರು, ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ ಅಂಥೇಳಿ ಊರೇ ಮೆಚ್ಚುವ ಹಾಗಿದ್ರು ಅಣ್ಣ ತಮ್ಮಂದಿರಿಬ್ರು. ಒಂದು ದಿನ ರಾತ್ರಿ ತಮ್ಮನಿಗೆ ನಿದ್ರೆಯಲ್ಲಿ ಎಚ್ಚರಾಯಿತು. ಒಂದು ವಿಷಯ ಅವನಿಗೆ ಕಾಡೋದಕ್ಕೆ ಶುರುವಾಯಿತು. ನನ್ನ ಅಣ್ಣ ಮದುವೆ ಮಾಡ್ಕೊಂಡಿದ್ದಾನೆ, ಅವನಿಗಿಬ್ಬರು ಮಕ್ಕಳಿದ್ದಾರೆ, ಅವನ ಸಂಸಾರ ನನಗಿಂತ ದೊಡ್ಡದು, ಅವನ ಅವಶ್ಯಕತೆಗಳು ನನಗಿಂತ ಜಾಸ್ತಿ, ಹಾಗಾಗಿ ಈ ಹೊಲದಲ್ಲಿ ಬೆಳೆದಂಥ ಫಸಲಿನಲ್ಲಿ ಸಮಾನವಾಗಿ ತಗೊಳ್ಳೋದು ಅಷ್ಟು ಸರಿಯಲ್ಲ. ಆದರೆ ನನ್ನ ಅಣ್ಣ ತುಂಬ ಸ್ವಾಭಿಮಾನಿ, ಅವನು ಹೆಚ್ಚು ತಗೊಂಡು ನನಗೆ ಕಡಿಮೆ ಕೊಡು ಅಂತ ಕೇಳಿದ್ರೆ ಅವನು ಒಪ್ಪೋದಿಲ್ಲ. ಹಾಗಾಗಿ ಅವನು ಬಹಳ ಉದಾರಿ, ನ್ಯಾಯಯುತವಾದ ಮನುಷ್ಯ. ಅವನಿಗೆ ಹೆಚ್ಚು ಪಾಲು ಸಲ್ಲಬೇಕು ಅಂತ ಯೋಚನೆ ಮಾಡಿ ಒಂದಷ್ಟು ತನ್ನ ಪಾಲಿನಲ್ಲಿ ತನ್ನ ಸ್ಟೋರೇಜ್ನಲ್ಲಿ ಇಟ್ಕೊಂಡಿದ್ದಂತಹ ಒಂದಷ್ಟು ಏನು ಬೆಳೆದಿದ್ದಂತಹ ಕಾಳು ಧಾನ್ಯ ಇರುತ್ತಲ್ಲ ಅದರಲ್ಲಿ ಒಂದೆರಡು ಚೀಲವನ್ನು ತಗೊಂಡು ಹೋಗಿ ಅಣ್ಣನ ಸ್ಟೋರೇಜ್ಗೆ ಹಾಕಿ ಬರ್ತಾನೆ. ಹಾಕಿ ಬಂದುಬಿಟ್ಟು ಮತ್ತೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ತನ್ನ ಪಾಡಿಗೆ ತಾನು ಮಲ್ಕೊಂಡ್ಬಿಡ್ತಾನೆ. ಹೀಗೆ ಅಣ್ಣ ತಮ್ಮಂದಿರ ಕಥೆಯಲ್ಲಿ ಮುಂದಿನ ಕಥೆ ಏನು, ಏನು ಮಾಡ್ಕೊಳ್ತಾರೆ ಅಣ್ಣ ತಮ್ಮಂದಿರಿಬ್ರು, ಈ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಸಾಗೋಣ. ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿಗೀತೆಗಳ ಈ ಪ್ರಸಾರದಲ್ಲಿ ದರಾ ಬೇಂದ್ರೆಯವರ ಕವಿತೆಯೊಂದು ಮೂಡಿಬರ್ತಾ ಇದೆ. ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಜಾನಕಿಯವರು ಧ್ವನಿಯಾಗಿರುವ ಬೆಳ್ಳಿಮೋಡ ಚಿತ್ರದ ಗೀತೆ.

ಹೌದು, ಹಳ್ಳಿಯಲ್ಲಿ ಇಬ್ರು ಅಣ್ಣ ತಮ್ಮಂದಿರು ಇರುವ ಜಮೀನಿನಲ್ಲಿ ಚಂದವಾಗಿ ಕೃಷಿ ಮಾಡ್ತಾ ಜೀವನ ಮಾಡ್ತಾ ಇದ್ರು. ಪರಿಶ್ರಮ, ಪ್ರಾಮಾಣಿಕತೆ, ಪ್ರೀತಿ, ವಿಶ್ವಾಸ, ಇದರಲ್ಲಿ ಇಬ್ರು ಒಬ್ರಿಗೊಬ್ರು ಮೇಲುಗೈ ಅನ್ನುವ ಹಾಗೆ ಆದರ್ಶಪ್ರಾಯರಾಗಿದ್ರು. ತಮ್ಮ ಯೋಚನೆ ಮಾಡ್ತಾನೆ, ನನಗೆ ಸಂಸಾರ ಇಲ್ಲ, ನನ್ನ ಖರ್ಚು ಕಡಿಮೆ, ಅಣ್ಣನಿಗೆ ಮದುವೆ ಆಗಿದೆ, ಸಂಸಾರ ಇದೆ, ಅವನಿಗೆ ಖರ್ಚು ಜಾಸ್ತಿ ಅಂತ ಯೋಚನೆ ಮಾಡಿ ತಾನು ಬೆಳೆದಿದ್ದಂತಹ ದವಸ ಧಾನ್ಯಗಳಲ್ಲಿ 4 ಚೀಲಗಳನ್ನು ತಗೊಂಡು ಹೋಗಿ ಅಣ್ಣನ ಉಗ್ರಾಣಕ್ಕೆ ಹಾಕಿ ಬಂದ. ಅದೇ ಥರ ಅಣ್ಣನು ಕೂಡ ಯೋಚನೆ ಮಾಡ್ತಾನೆ, ಅವನ ಮನಸ್ಸಿನಲ್ಲಿ ಕೂಡ ತಮ್ಮನ ಬಗ್ಗೆ ಒಂದಷ್ಟು ಕಾಳಜಿ ಬರುತ್ತೆ. ಅಲ್ಲ, ನನಗಂತೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ನಾನು ಸಂಸಾರ ಸುಖವನ್ನು ಅನುಭವಿಸ್ತಾ ಇದ್ದೇನೆ, ಮಕ್ಕಳ ಜೊತೆಗಿದ್ದೇನೆ, ಹೆಂಡತಿ ಜೊತೆಗಿದ್ದೇನೆ, ಆದರೆ ನನ್ನ ತಮ್ಮನಿಗೆ ಇನ್ನೂ ಮದುವೆ ಆಗಿಲ್ಲ, ಅವನಿಗೆ ಮದುವೆ ಆಗಬೇಕು, ಮುಂದೆ ಅವನ ಸಂಸಾರ ಬೆಳೆದಾಗ ಅವನಿಗೂ ಖರ್ಚುಗಳು ಜಾಸ್ತಿ ಆಗುತ್ತೆ, ಹಾಗಾಗಿ ಅವನು ತನ್ನ ಭವಿಷ್ಯಕ್ಕಾಗಿ ಈಗಿನಿಂದಾನೇ ಕೂಡಿಡಬೇಕು, ಅಣ್ಣನಾಗಿ ನಾನು ಅವನ ಭವಿಷ್ಯಕ್ಕೆ ಏನಾದರೂ ಮಾಡಬೇಕಲ್ವಾ ಅಂತ ಯೋಚನೆ ಮಾಡ್ತಾನೆ. ಹೀಗೆ ಯೋಚನೆ ಮಾಡಿ ಅವನು ಕೂಡ ತನ್ನ ಉಗ್ರಾಣಕ್ಕೆ ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ 4 ಚೀಲ ದವಸ ಧಾನ್ಯಗಳನ್ನು ತಂದು ತಮ್ಮನ ಉಗ್ರಾಣಕ್ಕೆ ಹಾಕಿ ಮತ್ತೆ ವಾಪಸ್ ಹೋಗ್ತಾನೆ. ಕೇಳಿ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಧ್ವನಿಯಲ್ಲಿ ಗಂಗೆ ಗೌರಿ ಚಿತ್ರದ ಗೀತೆ, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ.

6:44 ಸಮಯ ಆಗಿದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ನಾದೋಪಾಸನೆ ಭಕ್ತಿ ಸಂಗೀತವನ್ನು ಕೇಳ್ತಾ ಇದ್ದೀವಿ. ಹಾಗೆ ಅಣ್ಣ ತಮ್ಮಂದಿರ ಆದರ್ಶದ ಒಂದು ಕಥೆ ಕೂಡ ಕೇಳ್ತಾ ಇದ್ದೀವಿ. ಅಣ್ಣನ ಬಗ್ಗೆ ತಮ್ಮ, ತಮ್ಮನ ಬಗ್ಗೆ ಅಣ್ಣ ಚಿಂತಿಸಿದ. ಅಣ್ಣ ತಮ್ಮಂದಿರಿಬ್ಬರು ದವಸ ಧಾನ್ಯವನ್ನು ಪರಸ್ಪರ ಹೇಳದೆ ದಾನ ಮಾಡಿಕೊಂಡ್ರು. ಹೀಗೆ ಮರುದಿನ ಬೆಳಗ್ಗೆ ತಾವು ಒಂದು ಮೂಟೆ, 4 ಮೂಟೆ ಕಾಳುಗಳನ್ನು, ದವಸ ಧಾನ್ಯವನ್ನು ಬೇರೆ ಕಡೆಗೆ ಸಾಗಿಸಿದ್ರು ಕೂಡ ಅವರವರ ಒಂದು ಸಂಗ್ರಹದಲ್ಲಿದ್ದಂತಹ ಈ ಒಂದು ದವಸ ಧಾನ್ಯಗಳು ಕಡಿಮೆ ಆಗಿಲ್ವಲ್ಲ ಅಂಥೇಳಿ ಅವರಿಬ್ಬರಿಗೂ ಆಶ್ಚರ್ಯ ಆಯಿತು. ಆದರೆ ಯಾಕೆ ಹೀಗಾಯಿತು ಅನ್ನೋದು ಅವರಿಬ್ಬರಿಗೂ ಗೊತ್ತಾಗಲೇ ಇಲ್ಲ. ಅಣ್ಣ ತಮ್ಮ ಇಬ್ಬರು ಕೂಡ ಈ ಸಲ ಮಾತ್ರ ಅಲ್ಲ, ಪ್ರತಿ ವರ್ಷವೂ ಹೀಗೆ ಮಾಡ್ತಾ ಬಂದರು. ಹಾಗಾಗಿ ಅವರ ಕಣಜದಲ್ಲಿ ಇದ್ದಂತಹ ಕಾಳಿನ ಮೂಟೆಗಳ ಸಂಖ್ಯೆ ಯಾವತ್ತೂ ಕಡಿಮೆ ಆಗಲೇ ಇಲ್ಲ. ಆದರೆ ಅವರು ಯಾವತ್ತೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರಿಬ್ಬರು ಅವರಿಗೆ ಸರಿ ಅನಿಸಿದ್ದನ್ನು ಮಾಡಿಕೊಳ್ತಾ ಕೂಡಿ ಬಾಳಿದ್ರು, ಆದರ್ಶಪ್ರಾಯರಾಗಿದ್ದರು. ಮೇ ತಿಂಗಳ 24ನೆಯ ತಾರೀಕು ಜಗತ್ತಿನಾದ್ಯಂತ ಸಹೋದರರ ದಿನ ಅಂಥೇಳಿ ಆಚರಣೆ ಮಾಡಲಾಗುತ್ತಂತೆ. ಇಂಥ ಅಣ್ಣ ತಮ್ಮಂದಿರು ಇದ್ದರೆ ಯಾವ ಕೋರ್ಟು, ಕಚೇರಿ, ಪೊಲೀಸರು, ನ್ಯಾಯ, ಪಂಚಾಯಿತಿ ಯಾವುದು ಕೂಡ ಬೇಕಾಗೇ ಇಲ್ಲ. ಎಲ್ಲರ ಕೆಲಸವೂ ಸರಾಗ ಆಗಲಿ. ಇಂಥ ಒಂದಷ್ಟು ಅಣ್ಣ ತಮ್ಮಂದಿರು ಜಗತ್ತಿನಾದ್ಯಂತ ಹೆಚ್ಚಾಗಲಿ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ನಡೀತಾ ಇರುವಂತಹ ಸಾವು ನೋವುಗಳನ್ನು ನೋಡಿದಾಗ ಅಂಗೈಯಗಲದ ನೆಲಕ್ಕಾಗಿ ಕಚ್ಚಾಡಿ ಹೊಡೆದಾಡುವುದು, ತಂದೆ ತಾಯಿ ಬಂಧು ಬಳಗ ಎಲ್ಲರಿಂದ ದೂರಾಗಿ ಬದುಕುವುದು, ಇಷ್ಟೆಲ್ಲ ಸಂಪಾದನೆ ಮಾಡೋದು ಯಾತಕ್ಕೋಸ್ಕರ ಅಂತ ಅನಿಸುತ್ತೆ. ಮಹಾಭಾರತದ ಕೌರವರು, ಪಾಂಡವರು ಇರಬಹುದು, ಅಥವಾ ಸ್ವತಃ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಎಷ್ಟೊಂದು ಜಗಳ, ಗಲಾಟೆ, ಗದ್ದಲಗಳೆಲ್ಲವೂ ಕೂಡ ಕೇವಲ ಅಂಗೈಯಗಲದ ಆಸ್ತಿಗಾಗಿ, ಹಣಕ್ಕಾಗಿ, ಪ್ರತಿಷ್ಠೆಗಾಗಿ ಜಗಳ ಮಾಡೋದನ್ನು ನೋಡಿದಾಗ ಇಷ್ಟೇನ ಬದುಕು, ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಹೋರಾಡಬೇಕಾ ಅನ್ನುವ ವಿಚಾರ ಬಹಳಷ್ಟು ಸಲ ಮೂಡಿ ಮರೆಯಾಗುತ್ತೆ. ಸಹೋದರರ ದಿನದ ಇಂಥ ಸಂದರ್ಭದಲ್ಲಿ ಆದರ್ಶಪ್ರಾಯರಾಗಿ ಅಣ್ಣ ತಮ್ಮಂದಿರು ಬಾಳಲಿ ಅನ್ನೋದು ನಮ್ಮೆಲ್ಲರ ಆಶಯ.

ನಾದೋಪಾಸನೆ ಭಕ್ತಿ ಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7 ಗಂಟೆ. ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2047ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿನ್ನೆ ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಹೇಳಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಚೆನ್ನೈನಲ್ಲಿ ನಿನ್ನೆ ಹೇಳಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇ 3ರಂದು ನಡೆದು ಬಳಿಕ ರದ್ದಾಗಿದ್ದ ನೀಟ್ ಯುಜಿ 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯಲು ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಪೊಲೀಸ್?
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
1: ಯಾಕೆ ಆದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದು ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ,

0: ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗಬೇಡಿ. ಪುಲಿಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
1: ಹಲೋ ಮಮ್ಮ.
2: ಹಾಯ್.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
4: ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯಾ?
7: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
8: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81 ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಶೇಕಡ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ ಶೇಕಡ 60% ಹೆಚ್ಚಿಸಿದ್ದು ರಾಜ್ಯದ 1 ಕೋಟಿಗೂ ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ PF ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81 ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ, ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ

0: ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಅಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ ಯುಆರ್ಎಸ್ಸಿ ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ, ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
5: ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿಯೂ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
6: ನನ್ನ ಊರಿನ ಹತ್ತಿರದಲ್ಲಿಯೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆಲದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕತೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಲ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರೀ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತೀ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ದೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ

0: ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ ಎಂಎಸ್ ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%ರಷ್ಟು ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಏಳು ಗಂಟೆ 7:35 ಸಮಯ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ. ಕೇಳೋಣ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನಭಂಡಾರ ಭಾವಗೀತೆಗಳು, ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಪ್ರಯಾಣ ಮುಂದುವರಿಯುತ್ತೆ.

0: ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು ಪಾಲಿಮರ್ ಟೆಕ್ನಾಲಜಿ, ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
4: ನಾನು ಕಥೆಗಾರನಾಗೋದೊಳೆಯಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್ ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನೇಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನು ಅಥವಾ ಮಾಸ್ತಿಯವರ ಕಥೆಗಳನ್ನು ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ, ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ

0: ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದ್ಬಿಡ್ತು. ಬರೀಲಿಕ್ಕುತ್ತೆ, ಬರದೆ. ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಲು ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗೆ ಆಗಿತ್ತು ಎನ್ನುವ ಮಾತು ಈಗ ನೆನೆದಾಗ ನನಗೂ ಆಶ್ಚರ್ಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊರದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯನ್ನ ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೀಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರೋ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಕ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ, ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲೇ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕನಿಸ್ತದೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕಥೆಗಾರ ಯಶವಂತ ಚಿತ್ತಾಲರ ಮಾತುಗಳನ್ನು ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಕೇಳಬಹುದು. 102.9 FM ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಆರಂಭ ಆಗಿದೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೇಳಿದ್ರಿ, ಹಾಗೆಯೇ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಕೂಡ ಕೇಳಿ ನೀವೆಲ್ಲರೂ ಸಂತೋಷದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಇನ್ನೀಗ ನಾವು ಭಾವಗೀತೆಗಳನ್ನು ಕೇಳ್ತಾ ಹೋಗೋಣ. ಮಳೆಗಾಲದ ಆರಂಭ ಆಗಿದೆ, ಅಲ್ಲಲ್ಲಿ ಸಾಕಷ್ಟು ಮಳೆ ಕೂಡ ಬರ್ತಾ ಇದೆ. ಮಳೆ ಮತ್ತು ಪ್ರೀತಿಗೆ ಸಂಬಂಧಿಸಿದ ಹಾಗೆ ನಮ್ಮ ಕವಿಗಳು ಬೇಕಾದಷ್ಟು ಕವಿತೆಗಳನ್ನು ಬರೆದಿದ್ದಾರೆ. ಬೇಸಿಗೆಯ ನಂತರ ಬರುವ ಮಳೆ ಮಣ್ಣಿನಲ್ಲಿ ಒಂದು ಘಮವನ್ನು ತರುವ ಹಾಗೆ ಬದುಕಿನಲ್ಲಿ ಕೂಡ ಬಹಳಷ್ಟು ಜನರ ಪ್ರೀತಿಗೆ ಕಾರಣ ಆಗುತ್ತೆ. ಹೇಗೆ ಮಳೆ ಬಂದು ಹೊಸ ಚಿಗುರು ಬರುವ ಹಾಗೆ ಪ್ರೀತಿ ಕೂಡ ಬದುಕಿನಲ್ಲಿ ಚಿಗುರೋದಕ್ಕೆ ಕಾರಣ ಆಗುತ್ತೆ. ಮಳೆ ಬಂದು ಭೂಮಿ ತಂಪಾಗುವ ಹಾಗೆ ಪ್ರೇಮಿಯ ಸನಿಹ ಮನಸ್ಸಿಗೆ ಹಿತವಾಗುತ್ತೆ ಅಂತಾರೆ ಕವಿಗಳು. ಸಣ್ಣದಾಗಿ ಸುರಿಯುವ ತುಂತುರು ಮಳೆಯ ಆರಂಭ ಪ್ರೀತಿಯ ಆರಂಭ. ಮಳೆಗೆ ಮತ್ತು ಪ್ರೇಮಿಗಳಿಗೆ ಬಿಡಲಾಗದ ಸಂಬಂಧ. ಜಡಿ ಮಳೆಯ ತುಂತುರು ಹನಿಗಳ ಹಾಗೆ ನಿನ್ನ ಪ್ರೀತಿಯ ಸಿಂಚನ ಇರಲಿ ಅಂತಾನೆ ಪ್ರೇಮಿಯೊಬ್ಬ. ಕೇಳೋಣ ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ ಕಾವ್ಯಂ ಶ್ರೀನಿವಾಸಮೂರ್ತಿಯವರ ಕವಿತೆ. ಅನಿಲ್ ಅಂಬಾರಿಯವರ ಸಂಗೀತವಿದೆ. ಎಂ ಡಿ ಪಲ್ಲವಿ ಹಾಗೂ ಅನಿಲ್ ಅಂಬಾರಿ ದನಿಯಾಗಿದ್ದಾರೆ.

0: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕವಿತೆಯನ್ನ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಆಲಿಸಿದ್ರಿ. ಭಾವಗೀತೆಗಳ ಈ ಕಾರ್ಯಕ್ರಮ 7:45 ಮತ್ತೆ ಮುಂದುವರಿಯುತ್ತೆ. ಸಮಯ 7:35. ಇನ್ನೇಗ ಕನ್ನಡದಲ್ಲಿ ವಾರ್ತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೊಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೊಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರೊಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರೊಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವಾ ಮತ್ತು ಟೊರೊಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು 2ನೇ ಸುತ್ತಿನ ಮಾತುಕತೆಗಳು 8 ಮೇರಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು ರಾಷ್ಟ್ರದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟೀಯ ಮಂಡಳಿಯ ಡಿಪ್ಲೊಮೆಟ್, ರಾಷ್ಟೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೈರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜೈರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1 ಅನುಷ್ಠಾನಗೊಳ್ಳಲು ವಿಬಿ ಜೈರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ನಷ್ಟಕ್ಕೆ 196 ರನ್ ಗಳಿಸಿತು. ಲಖನೌ ಪರ ಜೋಶ್ ಇಂಗ್ಲಿಸ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ನಷ್ಟಕ್ಕೆ 800 ರನ್ ಗಳಿಸುವುದರೊಂದಿಗೆ 7 ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ಗೆ 7 ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ವಿವಿಧ ಭಾರತಿ ಕನ್ನಡ ಕೇಂದ್ರದ ಜೊತೆಯಾಗಿದ್ದೀರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಸಮಯ 7:47. ಭಾನುವಾರದ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ಜೊತೆಯಾಗಿದ್ದೇನೆ ಬಾನುಲಿ ಬಂಧು ಚಂದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೆರಡು ಭಾವಗೀತೆಗಳನ್ನ ಕೇಳೋಣ. ಮಕ್ಕಳಿಗಾಗಿ ಬರೆದ ಎರಡು ಹಾಡುಗಳು ಪ್ರಸಾರ ಆಗ್ತಾ ಇದೆ. ಪಂಚಮ ಹಳಿಬಂಡಿಯವರ ಧ್ವನಿಯಲ್ಲಿ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ.

0: ಹತ್ತು ಈಗ ಎಲ್ಲ ಕೇಳು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಕ್ಕಿ ಬೋರು.
1: ಅರ್ಚನಾ ಅವರು ಹಾಡಿದ ಈ ಹಾಡಿನ ನಂತರ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರದ್ದೇ ಮತ್ತೊಂದು ರಚನೆ ಅರ್ಚನಾ ಪಂಚಮಹಳ್ಳಿ ಬಂಡಿ ಹಾಗೂ ಬಿ ಆರ್ ಛಾಯಾ ಅವರುಗಳ ಹಾಡುಗಾರಿಕೆಯಲ್ಲಿ.

0: ಹಕ್ಕಿ ಚಿಲಿಪಿಲಿ ಅನ್ನೋ ಹಾಡು, ಅದನ್ನ ಇವಾಗ ಹೇಳ್ತೀರಾ? ಹಾ, ಎಲ್ಲ ಒಟ್ಟಾಗಿ ಹೇಳೋದಲ್ಲ, ಒಬ್ಬೊಬ್ರು ಒಂದೊಂದೇ ಭಾಗನ ಹೇಳ್ಬೇಕು. ಮೊದ್ಲು ಅರ್ಚನಾ ಹೇಳಿ, ಆಮೇಲೆ ಪಂಚಮ, ಹೀಗೆ ಆಯ್ತಾ?
1: ಆಗ್ಲಿ ಮೇಶ್.

0: ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. 102.9 ಎಫ್ಎಂ ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.
1: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ, ಒಂಬತ್ತು ದಶಕಗಳ ಮಧುರ ಸಂಗೀತ, ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ.

0: ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿಕೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ, ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಸಮಯವಾಗಿದೆ 8 ಗಂಟೆ. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ರಡಿ ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳಿಗೆ ಪರಿಹಾರ ವಿತರಣೆಗೆ ಸಂಬಂಧಿಸಿದ ಸರ್ವೆ ಕಾರ್ಯವನ್ನು ಪೂರ್ಣಗೊಳಿಸಿ ಅಗತ್ಯ ಮಾಹಿತಿಯನ್ನು ಸಜ್ಜಾಗಿಡುವಂತೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5ರಿಂದ 7ರವರೆಗೆ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದ್ದು, ಆಸಕ್ತ ರೈತರು ಇದೇ 30ರೊಳಗೆ ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಇಸ್ರೇಲ್ ಮತ್ತು ಇತರ ಮಿತ್ರ ರಾಷ್ಟಗಳೊಂದಿಗೆ ದೂರವಾಣಿ ಕರೆ ಮಾಡಿದ ನಂತರ ಹರ್ಮೂಜ್ ಜಲಸಂಧಿಯನ್ನು ತೆರೆಯುವುದು ಸೇರಿದಂತೆ ಇರಾನ್ ಜೊತೆಗಿನ ಒಪ್ಪಂದದ ಕುರಿತು ಹೆಚ್ಚು ಮಾತುಕತೆ ನಡೆಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 2026ರ ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ವಾಷಿಂಗ್ಟನ್ನಲ್ಲಿರುವ ಶ್ವೇತಭವನದ ಬಳಿ ಗುಂಡಿನ ಸದ್ದುಗಳು ಕೇಳಿಬಂದ ನಂತರ ದೊಡ್ಡ ಪ್ರಮಾಣದ ಭದ್ರತಾ ಭೀತಿ ಉಂಟಾಗಿದೆ. ಇದು ಕಾನೂನು ಜಾರಿ ಸಂಸ್ಥೆಗಳಿಂದ ತಕ್ಷಣದ ಲಾಕ್ಡೌನ್ ಪ್ರತಿಕ್ರಿಯೆಗೆ ಕಾರಣವಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
6: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
4: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
4: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
10: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
9: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
11: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲಾ.
12: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
13: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
14: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
15: ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಒಂದಷ್ಟು ಸಂದೇಶಗಳನ್ನ ನೋಡ್ಕೊಂಡು ಬರೋಣ. ಯಾರ್ಯಾರು ಅಟೆಂಡೆನ್ಸ್ ಹಾಕಿದ್ದಾರೆ, ಏನೇನು ಹೇಳ್ತಾ ಇದ್ರೆ ಅಂತ ನೋಡೋದಾದ್ರೆ, ಸಾಕಷ್ಟು ಜನ ಬೆಳಗಿನಿಂದಲೂ ಕೂಡ ಮೆಸೇಜ್ ಮಾಡಿದ್ರ. ಮಂಡಿಕಲ್ ಕೃಪ ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಕೌಸಲ್ಯ ಬನಶಂಕರಿ ಅವರು ಚನ್ನಪ್ಪ JP ನಗರದಿಂದ, ಉಮೇಶ ಸಿರಿಗೆರೆ, ನಳಿನ ಲಂಕೇಶ್ ವಿಜಯನಗರದಿಂದ, ಜಗದೀಶ್ವರಾಚಾರ್ಯ ಅವರು ಮಹಾಲಕ್ಷ್ಮಿ ಲೇಔಟಿಂದ, ಮಹಾಲಿಂಗಪ್ಪ ಜಾಲವಾದಿಯವರು, ನಾಗರಾಜ್ ಕೊಡೇಕಲ್ ಶುಭ ಮುಂಜಾನೆ, ನಾದೋಪಾಸನೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಚಂದೂಲಾಲ್ ಅವರು ಕಲಬುರಗಿಯಿಂದ, ಹೊನ್ನೂರು ಅಲಿ ಹನುಮಂತಾಪುರದಿಂದ, ಮತ್ತು ರಾಜು ರುಕ್ಮಿಣಿ ಕುಂಬಾರ್ ಕಮತೇನಹಟ್ಟಿ ಗ್ರಾಮದಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ, ಭಕ್ತಿ ಭಾವ ಧ್ಯಾನ ತುಂಬಿರುವ ಭಕ್ತಿಗೀತೆ, ಸರ್ವಜ್ಞನ ವಚನ ಸುಶ್ರಾವ್ಯವಾಗಿತ್ತು ಅಂತಾರೆ. CN ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ನಾದು ಪಸಿನಿ ಚೆನ್ನಾಗಿತ್ತು ಅಂತ. NR ಕೃಷ್ಣಮೂರ್ತಿ ಅರಸೀಕೆರೆ, ಭಾನುವಾರದ ಮುಂಜಾನೆಯ ಸಮಯದಲ್ಲಿ ಭಕ್ತಿಯ ಆರಾಧನೆಗಳು ಚೆನ್ನಾಗಿದೆ ಅಂತ. ಮಂಗಳೂರು ಮೈಸೂರಿನಿಂದ, ತುಮಕೂರಿನ ಭೀಮಸಂದ್ರದಿಂದ BS ವೆಂಕಟ ನಾರಾಯಣ, ಶುಭೋದಯ ಸಹೋದರರ ದಿನದ ಹಾರ್ದಿಕ ಶುಭಾಶಯಗಳು. ನೀವು ಹೇಳಿದ ಸಹೋದರರ ಕಥೆ ಚೆನ್ನಾಗಿತ್ತು. ಕೂಡಿ ಬಾಳಿದರೆ ನಿಜಕ್ಕೂ ಭೂಮಿ ಸ್ವರ್ಗವಾಗುತ್ತೆ ಅಂದರೆ ತಪ್ಪಾಗೋದಿಲ್ಲ ಅಂತಾರೆ. ಸಹೋದರರ ದಿನದಂದು ಹೇಳಿದ ಮಾರ್ಮಿಕ ಕಥೆ ಅರ್ಥಪೂರ್ಣವಾಗಿತ್ತು. ಅಷ್ಟೇ ಚಂದದ ಭಕ್ತಿಗೀತೆಗಳನ್ನು ಆರಿಸಿ ಪ್ರಸಾರ ಮಾಡ್ತಾ ಇರುವ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಗೀತಾ ಜೋಶಿ ಕಲಬುರಗಿಯಿಂದ ಹೇಳ್ತಾರೆ. ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ ಪಾರ್ಕ್, ಮತ್ತು ಭರತೇಶ್ ಜೈನ್ ಮತ್ತು ಸುಜಾತಾ ಜೈನ್ ಪೊಚ್ಚಪೆಟ್ಟು ನಲ್ಲೂರು ಕಾರ್ಕಳ, ಅಣ್ಣ ತಮ್ಮಂದಿರ ಕಥೆ ಚೆನ್ನಾಗಿತ್ತು ಅಂತಾರೆ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಕಥೆ ಹಾಡು ಎಲ್ಲವೂ ಇಷ್ಟ ಆಯಿತು ಅಂತ. ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ, ಅಣ್ಣ ತಮ್ಮಂದಿರ ಸ್ಟೋರಿ ಸೂಪರ್ ಆಗಿತ್ತು. ಮತ್ತು MLವಸಂತಕುಮಾರಿ ಅವರ ಹಾಡನ್ನು ಕೇಳಿ ತುಂಬ ಟೈಮ್ ಆಗಿತ್ತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತಾರೆ. ಬಾದಾಮಿ ಕೆರೂರು ಆರಣವ್ ಕುಬೇರ ನಮಸ್ತೆ ಅಂತ ಹೇಳಿದರೆ, ರಾಯಬಾಗ್ ತಾಲೂಕು ಮಗಳಕೋಟದ ಶಿವಲಿಂಗಯ್ಯ ಹಿರೇಮಠ ಕಲಾವತಿಯವರು. ಅಕ್ಕಮಾದೇವಿ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ರೆ, ನನಗೆ ಹೆಣ್ಮಕ್ಳು ಇಲ್ಲ, ಗಂಡ್ಮಕ್ಳು 4 ಜನ. ಒಬ್ರಿಗೊಬ್ರು ತುಂಬ ಸಹಾಯ ಮಾಡ್ಕೊಳ್ತಾ ಆನಂದವಾಗಿ ಜೀವನ ನಡೆಸ್ತಾ ಇದ್ದಾರೆ. ಎರಡನೇ ಮಗನಿಗೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗಿ ಅಣ್ಣನ ಹತ್ರ ಸ್ವಲ್ಪ ದುಡ್ಡು ಕೇಳ್ದ, ನನ್ನ ಹತ್ರ ದುಡ್ಡು ಎಲ್ಲಿದೆ ಅಂತ ಸಿಟ್ಟು ಮಾಡಿಕೊಂಡ್ರು ಕೂಡ ಆನ್ಲೈನ್ನಲ್ಲಿ ಅವನಿಗೆ ಬೇಕಾದಷ್ಟು ಹಣವನ್ನು ಸಹಾಯ ಮಾಡ್ದ. ಇದು ಸಹೋದರರ ಪ್ರೀತಿ ಅಲ್ವೇ, ನೀವು ಹೇಳಿದ ಕಥೆ ಕೇಳಿ ನನಗಿದು ನೆನಪಾಯಿತು ಅಂತ ಹೇಳ್ತಾರೆ. ನಿಜ, ಅಣ್ಣ ತಮ್ಮಂದಿರು ಹೊಂದಿ ಬಾಳಿದ್ರೆ ಎಷ್ಟೊಂದು ಕಷ್ಟಗಳು, ಎಷ್ಟೊಂದು ಕುಟುಂಬಗಳು ಸುಖ ಸಂತೋಷ ನೆಮ್ಮದಿ ಆಗಿರೋದಕ್ಕೆ ಸಾಧ್ಯ. ಅಣ್ಣ ತಮ್ಮಂದಿರು ಹೊಂದ್ಕೊಂಡು ಬಾಳಿದ್ರೆ ಬಹಳಷ್ಟು ಜನರ ಬದುಕು ಹಸನಾಗುತ್ತೆ. ಇನ್ನು ನಾಗರಾಜ್ ಶರ್ಮ ಅವರು, ಮಳೆ ಸುರಿಯಲಿ, ಹೊಳೆ ಹರಿಯಲಿ, ತಿಳಿಯಾಗಲಿ ಮೋಡ, ಹಾಗೆ ನಮ್ಮೆಲ್ಲರ ಮನಸ್ಸುಗಳು ಕೂಡ ತಿಳಿಯಾಗಿರಲಿ, ಶುಭೋದಯ ಅಂತ ಹೇಳ್ತಾ ಇದ್ರೆ ಬೆಳಬೆಳಗ್ಗೆ ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅನಂತಕುಮಾರ್ ಅರಸ್ ಅವರು ಇವರು ಕೂಡ ಹೇಳ್ತಾ ಇದ್ದಾರೆ, ತುಂಬ ಒಳ್ಳೊಳ್ಳೆಯ ಹಾಡುಗಳನ್ನು ನಾದೋಪಾಸನೆಯಲ್ಲಿ ಕೇಳಿಸಿದ್ರಿ, ಕನ್ನಡ ರತ್ನ ಭಂಡಾರ ಅದರಲ್ಲೂ ಯಶವಂತ್ ಚಿತ್ತಾಲ ಅವರ ಮಾತುಗಳು, ಭಾವಗೀತೆಗಳು ಎಲ್ಲವೂ ಕೂಡ ಸೊಗಸಾಗಿತ್ತು ಅಂತ ಹೇಳ್ತಾರೆ. ಇನ್ನು ದೀಪ್ತಿ ಖಟಾವ್ಕರ್ ಅವರು ಹೇಳ್ತಾ ಇದ್ದಾರೆ ಧಾರವಾಡದಿಂದ, ಯಶವಂತ್ ಚಿತ್ತಾಲರು ಧಾರವಾಡದ ಕರ್ನಾಟಕ ಹೈಸ್ಕೂಲ್ನಲ್ಲಿ ಆಗ ಬಾಂಬೆ ವಿಶ್ವವಿದ್ಯಾಲಯ ನಡೆಸ್ತಾ ಇದ್ದಂಥ ಮ್ಯಾಟ್ರಿಕ್ ಪರೀಕ್ಷೆಯಲ್ಲಿ ಗಣಿತಕ್ಕೆ 100 ಅಂಕಗಳನ್ನು ತಗೊಂಡಿದ್ರು ಅನ್ನುವ ಒಂದು ವಿಷಯವನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದ. ಹಾಗೆ ರಾಜು ಹೊಯ್ಸಳ, ತ್ರಿವೇಣಿ ಸುದರ್ಶನ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು ಭಕ್ತಿಗೀತೆಗಳು ಸೊಗಸಾಗಿದೆ ಅಂತಾರೆ. ವರಲಕ್ಷ್ಮಿ ಪೀಣ್ಯದಿಂದ ಹೇಳ್ತಾ ಇದ್ದಾರೆ, ಸುಂದರವಾದ ಬೆಳಗಿನ ಹಾಡುಗಳು, ಯಶವಂತ ಚಿತ್ತಾಲರ ಮಾತುಗಳು, ಭಾವಗೀತೆ ಕೇಳಿ ಖುಷಿ ಆಗ್ತಾ ಇದೆ, ರೊಟ್ಟಿ ಅಂಗಡಿ ಕಿಟ್ಟಪ್ಪ ಕೇಳಿ ತುಂಬಾ ಖುಷಿಯಾಯಿತು, ನಿಜವಾಗ್ಲೂ ವಿವಿಧ ಭಾರತಿ ಕೇಳಲಿಕ್ಕೆ ಖುಷಿಯಾಗುತ್ತೆ ಅಂತಾರೆ. ಹುಬ್ಳಿ ಕೇಶವಾಪುರದಿಂದ ನಿವೇದಿತಾ ಗುರುರಾಜ, ಡಾಕ್ಟರ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ

ಮಕ್ಕಳ ಹಾಡುಗಳನ್ನ ಕೇಳಿ ನನ್ನ ಬಾಲ್ಯದ ನೆನಪು ಮರುಕಳಿಸ್ತು, ಚಿಕ್ಕವರಾಗಿದ್ದಾಗ ಬಾಲ್ವಾಡಿಯಲ್ಲಿ ಈ ಪದ್ಯಗಳನ್ನ ಹಾಡಿದ ನೆನಪಾಯಿತು ಅಂತಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ, ಮತ್ತೆ ಸಂಪತ್ ಲಕ್ಷ್ಮಿಯವರು ಮಲ್ಲೇಶ್ವರಂಯಿಂದ, ಅರುಣ ಮೈತ್ರಿ ಮತ್ತೆ ಯಾರಿದು ಯಲುವನಹಳ್ಳಿ ಸೊನ್ನೇಗೌಡ ಚಿಕ್ಕಬಳ್ಳಾಪುರದಿಂದ, ರಮೇಶ್ ಅವರು ಎಲ್ಲಿಂದ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದ್ದಾರೆ, ಚೌಗುಲ ಮಂಟೂರು ಇಲ್ಲಿಂದ, ಬೀದರ್ ಗಣೇಶ್, ರಶ್ಮಿ ಶಾಂಭವಿ ಚಂದ್ರಶೇಖರ್ ರೊಟ್ಟಿ ಹಾಡು ಚೆನ್ನಾಗಿತ್ತು ಅಂತಾರೆ, ರಾಜು ರತ್ನ ಪೂಜಾ ವರ್ಣಿಕ ಕಾರ್ಯಕ್ರಮ ಚೆನ್ನಾಗಿದೆ, ಸಹೋದರರ ದಿನದ ಶುಭಾಶಯಗಳು, ಮಕ್ಕಳ ಹಾಡು ಇಷ್ಟ ಆಯಿತು ಅಂತಾರೆ. ವೆಂಕಟೇಶ್ ಅವರು ಸುಂಕದ ಕಟ್ಟೆಯಿಂದ ಶುಭ ಮುಂಜಾನೆ ವಿವಿಧ ಭಾರತಿ ಅಂತ ಹೇಳಿದ್ದಾರೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಸಾಗೋಣ. ಈ ದಿನ 1990 ಮೇ ತಿಂಗಳ 24ನೇ ತಾರೀಕು ಜನಿಸಿದ ಕನ್ನಡದ ನಟಿ ರಾಗಿಣಿ ದ್ವಿವೇದಿ ಅವರ ಒಂದು ಸಿನಿಮಾದಿಂದ ಆಯ್ದ ಹಾಡು ವೀರ ಮದಕರಿ ಚಿತ್ರದ ಗೀತೆ ಅಜಯ್ ವಾರಿಯರ್, ಅನುರಾಧ ಭಟ್ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ರಚನೆ, ಎಂಎಂ ಕೀರವಾಣಿಯವರ ಸಂಗೀತ. ಕೇಳಿ ನಟಿ ರಾಗಿಣಿ ದ್ವಿವೇದಿಯವರ ಜನ್ಮದಿನ, ಅವರದ್ದೇ ಒಂದು ಹಾಡು ಶುಭೋದಯ ಕರ್ನಾಟಕದಲ್ಲಿ.

0: ಅಕ್ಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಏನೋ ರಂಗಪ್ಪ, ಕೋಟಿಗೆಲ್ಲ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
4: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
5: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
7: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
8: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳಿ ಚಂಡ ಚಿತ್ರದ ಹಾಡು. ಶಾನ್ ಹಾಗೂ ಚಿತ್ರ ಅವರ ಧ್ವನಿ, ಎಸ್ ನಾರಾಯಣ್ ಅವರು ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ದಾರೆ.

ಸಮಯ ಆಗಿದೆ 8:37:55. ಮೇ ತಿಂಗಳ 24ನೆಯ ತಾರೀಕು ಸಹೋದರರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನಮಗೆಲ್ಲ ಗೊತ್ತೇ ಇದೆ, ಸಹೋದರರು ಅಂದಾಗ ರಕ್ತ ಸಂಬಂಧಿಗಳು, ಒಂದೇ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು, ಬಹಳಷ್ಟು ಸಮಯದ ಕಾಲ ಒಂದೇ ಮನೆಯಲ್ಲಿ ಊಟ ಬಟ್ಟೆ ಕಷ್ಟ ಸುಖ ಎಲ್ಲವನ್ನು ಕೂಡ ಹಂಚಿಕೊಂಡು ಬೆಳೆದವರು. ಒಂದಷ್ಟು ಜನ ಸಹೋದರರು ಕೊನೆಯವರೆಗೂ ಕೂಡ ಪ್ರೀತಿ ವಿಶ್ವಾಸದಿಂದ ಹೊಂದಿಕೊಂಡು ಬಾಳುವವರು ಇದ್ದಾರೆ. ತಂದೆ ತಾಯಿ ಅಣ್ಣ ಅತ್ತಿಗೆ ತಂಗಿ ತಮ್ಮಂದಿರ ಜೊತೆಗೆ ಒಂದು ಸುಂದರ ಸಂಬಂಧವನ್ನು ಬಾಂಧವ್ಯವನ್ನು ಇಟ್ಕೊಂಡು ಕಾಪಾಡಿಕೊಂಡು ಇರುವವರು ಕೂಡ ನಮ್ಮ ನಡುವೆ ಸಾಕಷ್ಟು ಜನ ಇದ್ದಾರೆ. ಆದರೆ ಕೆಲವರು ಮಾತ್ರ ಹುಟ್ಟತಾನೆ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅನ್ನುವ ಹಾಗೆ ಇರ್ತಾರೆ. ಏನೇ ಸಮಸ್ಯೆಗಳಿದ್ರೂ ಕೂಡ ಚರ್ಚಿಸಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಸಹೋದರರು ಸದಾ ಖುಷಿಯಾಗಿರಲಿ ಅನ್ನೋದು ಕುಟುಂಬದವರೆಲ್ಲರ ಹಾರೈಕೆ. ಕೋಟಿಗೊಬ್ಬ ಚಿತ್ರದ ಗೀತೆ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿ ಕೆ ಕಲ್ಯಾಣ್ ಅವರ ರಚನೆ, ದೇವ ಅವರ ಸಂಗೀತ.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೆ,
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಹಾಡು ನೀವು ಕೇಳಿದ್ದು. ಶಂಕರ್ ಮಹಾದೇವನ್, ಸುಪ್ರಿಯಾ ಮತ್ತು ಸಂಗಡಿಗರು ದನಿಯಾಗಿದ್ರು. ಸುದರ್ಶನ್ ಅವರು ಹಾಡನ್ನ ಬರೆದಿದ್ರು. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಎಂಟು ಗಂಟೆ 50:50 ಸಮಯ ಆಗಿದೆ. ಮೇ ತಿಂಗಳ 24ನೇ ತಾರೀಕು ಭಾನುವಾರದ ಬೆಳಗಿನ ಪ್ರಸಾರದಲ್ಲಿ ನಾವು ಇದ್ದೇವೆ. ಮೇ ತಿಂಗಳ 24 ಅಣ್ಣ ತಮ್ಮಂದಿರ ದಿನ, ಅಂದರೆ ಸಹೋದರರ ದಿನ ಅಂತ ಆಯಿತು. ಅದರ ಜೊತೆಗೆ ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಏವಿಯೇಷನ್ ಮೇಂಟೆನೆನ್ಸ್ ಟೆಕ್ನಿಷಿಯನ್ ಡೇ ಅಂತ. ಅಂದರೆ ವಾಯುಯಾನ ನಿರ್ವಹಣೆ ಮಾಡುವಂಥ ತಂತ್ರಜ್ಞರಿಗಾಗಿ ಈ ದಿನವನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ತೆರೆಯ ಮರೆಯಲ್ಲಿ ವಿಮಾನಗಳ ಹಾರಾಟದಲ್ಲಿ ಸಹಾಯ ಮಾಡುವಂಥ ಒಂದು ವಿಶೇಷ ತಂಡ ತಂತ್ರಜ್ಞರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆಕಾಶದಲ್ಲಿ ಹಾರಾಡುವಂತಹ ವಿಮಾನಗಳ ನಿರ್ವಹಣೆ ಮಾಡೋದಕ್ಕೆ ಒಂದು ವಿಶೇಷವಾದಂಥ ತರಬೇತಿ ಬೇಕು. ವಿಮಾನಗಳ ಹಾರಾಟದಲ್ಲಿ ಬಳಸುವಂತಹ ಎಲ್ಲ ಪರಿಕರಗಳು, ಅದು ಏನೇ ಇರಬಹುದು, ಇಂಜಿನ್ ಇರಬಹುದು, ಎಸಿಗಳು, ವೀಲ್ಗಳು, ಅಲ್ಲಿ ಬಳಸುವಂಥ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಬೇರೆ ಬೇರೆ ವಸ್ತುಗಳನ್ನು ಮೇಂಟೈನ್ ಮಾಡಲಿಕ್ಕೆ ಅಂತಲೇ ಸಾಕಷ್ಟು ಜನ ತಂತ್ರಜ್ಞರು ಶ್ರಮಿಸ್ತಾ ಇದ್ದಾರೆ. ಅಂತಹ ಒಂದು ಟೆಕ್ನಾಲಜಿಯನ್ನು ಮೇಂಟೈನ್ ಮಾಡುವಂತಹ, ಉಸ್ತುವಾರಿ ನಿರ್ವಹಣೆ ಮಾಡುವಂತಹ ತಂತ್ರಜ್ಞರ ದಿನ ಇಂದು, ಮೇ 24. ಈ ಎಲ್ಲ ತಂತ್ರಜ್ಞರ ಸೇವೆಗೆ ಒಂದು ಗೌರವ ಸಮರ್ಪಣೆ, ಅವರ ಸೇವಾ ವಿಭಾಗದಲ್ಲಿ ಅಳವಡಿಸಬಹುದಾದಂತಹ ಒಂದಷ್ಟು ಮತ್ತಷ್ಟು ತಂತ್ರಜ್ಞಾನ ಆಧುನಿಕತೆಯನ್ನು ಕುರಿತಾಗಿ ಕೂಡ ಈ ದಿನದ ಚರ್ಚೆ ವಿಚಾರ ಸಂಕಿರಣಗಳು ನಡೆಯುತ್ತಿವೆ. ಹಾಗಾಗಿ ಮೇ 24 ಏವಿಯೇಷನ್ ಮೇಂಟೆನೆನ್ಸ್ ಟೆಕ್ನಿಷಿಯನ್ ಡೇ ವಾಯುಯಾನ ನಿರ್ವಹಣೆ ಮಾಡುವಂತಹ ತಂತ್ರಜ್ಞರಿಗಾಗಿ ಆಚರಿಸುವ ದಿನವೂ ಕೂಡ ಹೌದು.

0: ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಷ್ಟೊತ್ತು ಕೇಳಿದ್ರಿ. ಹುಡುಗಾಟ ಚಿತ್ರದ ಗೀತೆ ಕೇಳಿ ಬಂತು ನರೇಶ್ ಅಯ್ಯರ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ಜೆಸ್ಸಿ ಗಿಫ್ಟ್ ಸಂಗೀತವನ್ನು ನೀಡಿದ್ರು. ಸಮಯವಾಗಿದೆ 9:25. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸಿ ನಾವೀಗ ಇಂದಿನ ವಿಶೇಷ ಕಾರ್ಯಕ್ರಮದ ಕಡೆಗೆ ಹೊರಟಿದ್ದೇವೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನು ಕೇಳ್ತಾ ಇದ್ದೀರಾ. ಈಗಾಗಲೇ ನಾವು ಇಂದಿನ ವಿಶೇಷತೆಗಳ ಬಗ್ಗೆ, ಈ ದಿನ ಆಚರಿಸಲ್ಪಡುವ ಅಂಥ ಒಂದೆರಡು ಆಚರಣೆಗಳ ಬಗ್ಗೆ ತಿಳ್ಕೊಂಡ್ವಿ. ಸಹೋದರರ ದಿನ, ಏವಿಯೇಷನ್ ಟೆಕ್ನಿಷಿಯನ್ಸ್ ಡೇ ಅಂತ ಕೂಡ ಮೇ ತಿಂಗಳ 24 ಆಚರಿಸ್ತಾರೆ. ಅದರ ಜೊತೆಗೆ ಮತ್ತೊಂದು ವಿಚಾರ ಕೂಡ ಇದೆ. ಈ ದಿನ ಮೇ ತಿಂಗಳ 24 ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ಕ್ರಿಜೋಫ್ರೇನಿಯಾ ದಿನ, ವಿಶ್ವ ಸ್ಕ್ರಿಜೋಫ್ರೇನಿಯಾ ದಿನ ಅಂತ ಕೂಡ ಈ ದಿನವನ್ನು ಆಚರಿಸಲಾಗುತ್ತೆ. ಇದು ನಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ರೀತಿಯ ಮಾನಸಿಕ ಅಸ್ವಸ್ಥತೆ, ವಿಭಿನ್ನ ನಡವಳಿಕೆಗಳನ್ನು ಹೊಂದಿರುವಂಥ ಒಂದು ಮನಸ್ಥಿತಿ ಅಂತಲೇ ಹೇಳಬಹುದು. ಇದರ ಬಗ್ಗೆ ಒಂದಿಷ್ಟು ನಾವು ಮಾತಾಡ್ತಾ, ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಚಂದದ ಹಾಡುಗಳ ಜೊತೆಗೆ ಸಾಗೋಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಬಾನುಲಿ ಬಂಧು, ನಾನು ಚಂದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಪ್ರೀತಿಯ ಕಾರ್ಯಕ್ರಮಕ್ಕೆ, ವಿವಿಧ ಭಾರತೀಯ ಪ್ರಸಾರಕ್ಕೆ ಸ್ವಾಗತ, ಸುಸ್ವಾಗತ. ಇದು ಇಂದಿನ ವಿಶೇಷ.

0: ಶಾಂತಮ್ಮನವ್ರೇ, ಇಷ್ಟೊಂದು ದೊಡ್ಡ ಆರ್ಡರ್ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ?
1: ಎಲ್ಲಾನು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಮೇ ತಿಂಗಳ 24ನೇ ತಾರೀಕು ವಿಶ್ವ ಸ್ಕ್ರಿಜೋಫ್ರೇನಿಯಾ ದಿನ ಅಂತ ಆಚರಿಸಲಾಗುತ್ತೆ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಮನೋವೈದ್ಯರು, ಪದ್ಮಶ್ರೀ ಪುರಸ್ಕೃತರು, ನಿಮ್ಹಾನ್ಸ್ನ ನಿವೃತ್ತ ಪ್ರೊಫೆಸರ್, ಅವರು ಈ ಮನೋರೋಗ ಅಂದರೆ ಸ್ಕಿಜೋಫ್ರೇನಿಯಾ ಬಗ್ಗೆ ಒಂದಷ್ಟು ವಿವರಗಳನ್ನು ಹೇಳ್ತಾರೆ. ರೋಗಿಗಳು ಯಾವ ರೀತಿಯ ಲಕ್ಷಣವನ್ನು ಹೊಂದಿರ್ತಾರೆ, ಅವರ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಈ ಮನೋರೋಗಗಳಲ್ಲಿ ಒಂದು ರೀತಿಯ ಶಿಖರಪ್ರಾಯವಾದದ್ದು ಅಂತ ಹೇಳಿದ್ರೆ ಸ್ಕಿಜೋಫ್ರೇನಿಯಾ. ಈ ರೋಗದಲ್ಲಿ ವ್ಯಕ್ತಿಯ ಮಾತು, ವರ್ತನೆ, ಆಲೋಚನೆ, ಭಾವನೆಗಳೆಲ್ಲವೂ ಕೂಡ ಏರುಪೇರಾಗಿರುತ್ತವೆ, ವಿಚಿತ್ರವಾಗಿರುತ್ತವೆ. ರೋಗಿಗೆ ವಾಸ್ತವ ಪ್ರಜ್ಞೆ ಇರೋದಿಲ್ಲ, ಒಂದು ರೀತಿ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ, ಸಂಶಯ ಪೀಡಿತರಾಗಿರ್ತಾರೆ. ದಿನನಿತ್ಯದ ಬದುಕಿನಲ್ಲಿ ತಮ್ಮ ಬೇಕು ಬೇಡಗಳನ್ನು, ತಮ್ಮ ಅಂದರೆ ಕುಟುಂಬದಲ್ಲಿರುವಂಥವರ ಬೇಕು ಬೇಡಗಳನ್ನು ಕೂಡ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಎಷ್ಟೋ ಜನ ಉದ್ಯೋಗ ಮಾಡೋದಿಲ್ಲ, ಸಂಪಾದನೆ ಮಾಡೋದಿಲ್ಲ, ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ಕೊಳ್ಳೋದಿಲ್ಲ, ತಮ್ಮ ಪಾಡಿಗೆ ತಾವಿದ್ದು ಬಿಡ್ತಾರೆ. ಒಂದಷ್ಟು ಜನ ರೋಗಿಗಳು ಮನೆ ಬಿಟ್ಟು ಊರೂರು ಕೂಡ ಅಲೆದಾಡ್ತಾರೆ. ಇನ್ನು ಕೆಲವರು ಬೇರೆಯವರನ್ನು ಕೂಡ ಸಂಶಯದ ದೃಷ್ಟಿಯಿಂದ ನೋಡ್ತಾರೆ, ಕೆಲವ್ರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ.

ಯಾವುದೇ ರೀತಿಯ ಸಾಮಾಜಿಕ ನೀತಿ ನಿಯಮಗಳನ್ನು ಪಾಲಿಸಬೇಕು ಅನ್ನುವ ಅರಿವು ಕೂಡ ಅವ್ರಿಗಿರೋದಿಲ್ಲ. ಸ್ವತಃ ಅವರು ಸ್ವಚ್ಛವಾಗಿರೋದಿಲ್ಲ. ಹೀಗೆ ಒಂದು ರೀತಿಯ ನಿರ್ಲಕ್ಷ್ಯವನ್ನು ತಾಳಿರುವಂಥವರು ಸ್ಕ್ರಿಜೋಫ್ರೀನಿಯ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದೇ ನಾವು ಅರ್ಥ ಮಾಡಿಕೊಳ್ಬೇಕು. ಇದಕ್ಕೆ ಮೆದುಳಿನ ನರಕೋಶಗಳಲ್ಲಿ ಏರುಪೇರು ಉಂಟಾಗುತ್ತೆ. ಹಾಗಾಗಿ ಈ ಒಂದು ಸ್ಕಿಜೋಫ್ರೀನಿಯ ಮನೋರೋಗದಿಂದ ಅವರು ನರಳುತ್ತಾರೆ ಅಂತ ಹೇಳ್ತಾರೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು.

ಗಂಡನ ಮನೆ ಚಿತ್ರದ ಹಾಡು ನೀವು ಕೇಳಿದ್ದು. ನಂದಿತ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ವಿ ಮನೋಹರ್. ಮೇ ತಿಂಗಳ 24ನೇ ತಾರೀಕು 9:19 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಈ ದಿನದ ವಿಶೇಷವನ್ನ ತಿಳ್ಕೊಳ್ತಾ ಸಾಕ್ತಾ ಇದ್ದೇವೆ. ಮೇ 24 ವಿಶ್ವ ಸ್ಕಿಜೋಫ್ರೇನಿಯಾ ದಿನ ಅಂತ ಆಚರಿಸ್ತಾರೆ. ಇದೊಂದು ಮನೋರೋಗ, ಒಂದು ಮಾನಸಿಕ ಅಸ್ವಸ್ಥತೆ ಅಥವಾ ಮಾನಸಿಕ ವಿಕಲತೆ ಅಂತ ಕೂಡ ಹೇಳ್ತಾರೆ. ಸ್ಕಿಜೋಫ್ರೇನಿಯಾ ಇದ್ದಾಗ ಅಂಥವರ ವರ್ತನೆ ಹೇಗಿರುತ್ತೆ? ಒಂದು ಕುಟುಂಬ ತಮ್ಮ ಮಗ ಹೇಗಿದ್ದ, ಏನೇನು ಮಾಡ್ತಿದ್ದ ಅಂತ ಹೇಳ್ತಾರೆ. 5 ವರ್ಷದ ಹಿಂದೆ ನಮ್ಮ ಮಗ ಚೆನ್ನಾಗೇ ಇದ್ದ, ಬುದ್ಧಿವಂತ ಆಗಿದ್ದ, ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಇದ್ದ. ಫೈನಲ್ ಇಯರ್ಗೆ ಬಂದಮೇಲೆ ಬದಲಾಗಿ ಹೋಗ್ಬಿಟ್ಟ. ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ, ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರಲಿಲ್ಲ,

ಟೀಚರ್ಸ್ಗೆ ಕೂಡ ಸರಿಯಾಗಿ ಬಿಹೇವ್ ಮಾಡ್ತಾ ಇರಲಿಲ್ಲ. ಎಲ್ಲರೂ ನನಗೆ ತೊಂದರೆ ಕೊಡ್ತಾರೆ, ಎಲ್ಲರೂ ನನಗೆ ಏನೋ ಪ್ರಾಬ್ಲಮ್ ಮಾಡ್ತಾರೆ ಅಂತಲೇ ಅಂದ್ಕೊಳ್ತಾ ಇದ್ದ. ಕಾಲೇಜಿಗೆ ಹೋದರೆ ನನಗೆ ಏನೋ ಆಗ್ಬಿಡುತ್ತೆ, ಹೊಡಿತಾರೆ, ಬೈತಾರೆ ಅಂತ ಹೀಗೆಲ್ಲ ಅವನು ಹೇಳ್ತಾ ಇದ್ದ. ಮನೆಯಲ್ಲಿ ಅಥವಾ ಕಾಲೇಜಲ್ಲಿ ಟೀಚರ್ಸು ಪ್ರಿನ್ಸಿಪಾಲ್ ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಅವನು ಕೇಳ್ತಾನೆ ಇರಲಿಲ್ಲ. ಮನೆಯಲ್ಲಿದ್ದಾಗಲೂ ಕೂಡ ರೂಮಲ್ಲೇ ಇರೋದು, ಕಿಟಕಿ ಬಾಗಿಲನ್ನು ಮುಚ್ಕೊಳ್ಳೋದು, ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ, ನನ್ನನ್ನು ಗಮನಿಸ್ತಾ ಇದ್ದಾರೆ, ನಾನು ಹೊರಗಡೆ ಹೋದರೆ ನನಗೇನೋ ಆಗ್ಬಿಡುತ್ತೆ ಅನ್ನುವಂಥ ಒಂದು ಭಯ, ಒಂದು ಆತಂಕ. ಊಟ ತಿಂಡಿ ನಿದ್ರೆ ಸ್ನಾನ ಸ್ವಚ್ಛತೆ ಬಗ್ಗೆ ಕೂಡ ಅರಿವೇ ಇಲ್ಲ. ಇನ್ನು ಕಾಲೇಜಿನಲ್ಲಿ ಮತ್ತು ನೆರೆಹೊರೆಯವರು ಎಲ್ಲರ ಸಲಹೆಯ ಮೇರೆಗೆ ಮನೋವೈದ್ಯರಿಗೆ ತೋರಿಸಿದ್ದು ಆಯಿತು. ಔಷಧಿ ತಗೊಳ್ಳೋಕ್ಕೆ ಕೂಡ ಅವನು ಒಪ್ತಾ ಇರಲಿಲ್ಲ. ಊಟದ ಜೊತೆಗೆ ಔಷಧಿಯನ್ನು ಸೇರಿಸಿ ಕೊಟ್ಟಾಗ ಹೆದರಿಕೆ ಸ್ವಲ್ಪ ಕಡಿಮೆ ಆದರೂ ಕೂಡ ಸ್ವಲ್ಪ ಗೆಲುವಾದ, ಕಾಲೇಜಿಗೆ ಹೋಗೋದಕ್ಕೆ ಶುರುವಾದ. ಪರೀಕ್ಷೆಯಲ್ಲಿ ಮತ್ತೆ ಫೇಲಾದ, ಮತ್ತೆ ಯಥಾಪ್ರಕಾರ ರೂಮ್ ಸೇರಿಕೊಳ್ಳೋದು, ಅನುಮಾನ ವ್ಯಕ್ತಪಡಿಸೋದು, ಇಷ್ಟ ಬಂದ ಹಾಗೆ ಎಲ್ಲೆಲ್ಲೋ ಹೋಗೋದು, ಮನಸ್ಸು ಬಂದರೆ ಮಾತ್ರ ಊಟ ತಿಂಡಿ, ಒಟ್ಟಲ್ಲಿ ಸಿಟ್ಟು ಕೋಪ ತಾಪ, ಯಾರು ಏನು ಹೇಳಬಾರ್ದು, ಏನು ಕೇಳಬಾರ್ದು, ಒಂಥರ ನಾನು ಏನಾದರೂ ಮಾಡ್ಕೊಳ್ತೀನಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ ಹೇಳುವಂಥದ್ದು. ಇಂಥ ಎಲ್ಲ ಗುಣಗಳಿಂದ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಥರ ಆದರೆ ನಾವು ಏನು ಮಾಡಬೇಕು ಅಂತ ಆ ಕುಟುಂಬದವರು ಮನೋವೈದ್ಯರ ಹತ್ರ ಅಂಗ್ಲಾಚಿ ಬೇಡ್ಕೊಳ್ತಾ ಇದ್ರು. ಇಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ರೀತಿಯ ಲಕ್ಷಣಗಳನ್ನು ಈ ಮನೋರೋಗ, ಮಾನಸಿಕ ಅಸ್ವಸ್ಥತೆ ಅಥವಾ ಸ್ಕಿಜೋಫ್ರೇನಿಯಾಗೆ ಒಳಗಾದವರು ತೋರಿಸ್ತಾರೆ. ಏನೆಲ್ಲ ಲಕ್ಷಣಗಳು, ಗಂಡ್ಮಕ್ಕಳು ಹೇಗೆ ಬಿಹೇವ್ ಮಾಡ್ತಾರೆ, ಹೆಣ್ಮಕ್ಳು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಕೂಡ ಮುಂದೆ ತಿಳ್ಕೊಳ್ಳೋಣ. ಕೇಳಿ ಈಗ ಸಾರಥಿ ಚಿತ್ರದಿಂದ ಒಂದು ಹಾಡು, ವಿಜಯಪ್ರಕಾಶ್ ಮತ್ತು ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿದೆ, ವಿ ನಾಗೇಂದ್ರ ಪ್ರಸಾದ್ ಅವರ ಬರೆದ ಗೀತೆ, ಹರಿಕೃಷ್ಣ ವಿ ಸಂಗೀತ ನೀಡಿದ್ದಾರೆ.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

9:32:20 ಸಮಯದಲ್ಲಿ ಕೇಳಿದ್ರೆ ಶ್ರೀರಸ್ತು ಶುಭಮಸ್ತು ಚಿತ್ರದ ಹಾಡು. ಎಲ್ ಎನ್ ಶಾಸ್ತ್ರಿ, ಬದ್ರಿ ಪ್ರಸಾದ್ ಮತ್ತು ಮೈಸೂರು ರಮೇಶ್, ಎಂ ಡಿ ಪಲ್ಲವಿ, ನಾಗಚಂದ್ ಇವರೆಲ್ಲರೂ ಹಾಡಲ್ಲಿ ದನಿಯಾಗಿದ್ರು. ಕೆ ಕಲ್ಯಾಣ್ ಅವರು ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು. ಸ್ಕಿಜೋಫ್ರೆನಿಯಾ ಡೇ May 24 ಇದೊಂದು ರೀತಿಯ ಮನೋರೋಗ, ಗೀಳು, ಒಂದು ರೀತಿ ವಿಭಿನ್ನವಾದಂಥ ನಡವಳಿಕೆ, ಮಾನಸಿಕ ಅಸ್ವಸ್ಥತೆಯನ್ನು ಅನುಭವಿಸುವಂಥದ್ದು. ಸುಮಾರು 25 ಮಹಿಳೆ, ಮದುವೆಯಾಗಿ 3 ಆಗಿದೆ, 2 ಮಕ್ಕಳಿದ್ದಾರೆ. ಒಂದು ರೀತಿ ಅನುಮಾನ, ಸಂಶಯ, ಗಂಡ ಯಾರ ಜೊತೆಗೂ ಮಾತಾಡೋ ಹಾಗಿಲ್ಲ, ಸರಿಯಾಗಿ ಅವಳಿಗೆ ನಿದ್ರೆ ಕೂಡ ಬರ್ತಾ ಇರಲಿಲ್ಲ, ಟೈಮಿಗೆ ಸರಿಯಾಗಿ ಅಡುಗೆ ಮಾಡ್ತಾ ಇರಲಿಲ್ಲ, ಯಾವುದ್ರ ಬಗ್ಗೆಯೂ ಗಮನ ಇಲ್ಲ. ಮನೋವೈದ್ಯರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಲಾಯಿತು, ಸ್ವಲ್ಪ ವಾಸಿಯಾಗ್ತಾ ಇತ್ತು, ಮತ್ತೆ ಜಾಸ್ತಿ ಆಗ್ತಾ ಇತ್ತು. ಹೀಗೆ 2-3 ಕಳೆದ ಮೇಲೆ ಆ ಹೆಣ್ಮಗಳು ಗಂಡನ ಮನೆಯಲ್ಲಿ ಇರಲಾಗದೆ ವಾಪಸ್ ತಂದೆ ಮನೆಗೆ ಬಂದುಬಿಡ್ತಾಳೆ. ತಂದೆ ಮನೆಗೆ ಬಂದಮೇಲೇನು, ಅಲ್ಲೂ ಕೂಡ ಗಂಡನ ಬಗ್ಗೆ, ಗಂಡನ ಮನೆಯವ್ರ ಬಗ್ಗೆ ಕಂಪ್ಲೇಂಟು. ನನಗೆ, ನಾನಲ್ಲಿ ಹೋಗೋದೇ ಇಲ್ಲ, ನನಗೆ ಬೇಡವೇ ಬೇಡ, ಯಾರೂ ಬೇಡ, ಏನೂ ಬೇಡ ಅಂತ ಹೇಳೋದು. ಏನಾದರೂ ಸ್ವಲ್ಪ ಮಾತಾಡಿದ್ರೆ ನೀವು ಯಾರೂ ನನ್ನ ಪರವಾಗಿಲ್ಲ, ಎಲ್ಲರೂ ಬೇರೆಯವ್ರ ಪರವಾಗಿ ಮಾತಾಡ್ತೀರಾ ಅಂತ ಹೇಳೋದು. ಇಂಥ ಒಂದು ನಡವಳಿಕೆ, ಯಾರ ಮಾತನ್ನು ಕೇಳೋದಿಲ್ಲ, ಯಾವಾಗಲೂ ಟಿ ವಿ ಮುಂದೆ ಕೂತ್ಕೊಳ್ಳೋದು, ಕೆಲಸ ಮಾಡೋದಿಲ್ಲ, ಎಲ್ಲಿಗೂ ಕೂಡ ಹೋಗ್ದೇನೆ ಯಾವಾಗಲೂ ಕೋಪ, ಸಿಟ್ಟು, ಇನ್ನೂ ಹೆಚ್ಚು ಏನಾದರೂ ಹೇಳಿದ್ರೆ ನನಗೆ ಬದುಕೇ ಬೇಡ, ನನಗೆ ಸಾಕಾಗಿದೆ ಈ ಲೈಫ್ ಅಂತ ಹೇಳೋದು. ಇಂಥ ಒಂದು ನಡವಳಿಕೆ ಇದ್ದಾಗ, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಹೀಗಿರುವಂಥ ರೋಗಿಗಳನ್ನು ನೋಡಿಕೊಳ್ಳೋದು ಹೇಗೆ ಅನ್ನೋದು ಮತ್ತೊಂದು ಕುಟುಂಬದ ಸಮಸ್ಯೆ. ಈ ಸ್ಕಿಜೋಫ್ರೇನಿಯಾ ಅನ್ನೋದು ಮಾನಸಿಕ ಅಸ್ವಸ್ಥತೆ, ವಿಭಿನ್ನ ನಡವಳಿಕೆಗಳನ್ನು ಹೊಂದಿರುವಂಥ ಒಂದು ಮಾನಸಿಕ ಕಾಯಿಲೆ. ಈಗಾಗಲೇ ಹೇಳಿದ ಹಾಗೆ ಮಾತು, ಆಲೋಚನೆ, ಭಾವನೆಗಳೆಲ್ಲವೂ ಕೂಡ ಏರುಪೇರಾಗ್ತಾ ಇರುತ್ತೆ. ವಿಚಿತ್ರವಾದಂಥ ನಡವಳಿಕೆ, ವಾಸ್ತವ ಪ್ರಜ್ಞೆ

ಇಲ್ಲ, ಒಂದು ರೀತಿ ಭ್ರಮೆಯಲ್ಲಿ ಬದುಕೋದು. ದಿನನಿತ್ಯದ ಬೇಕು ಬೇಡಗಳ ಕಡೆಗೆ ಗಮನ ಇರೋದಿಲ್ಲ, ಕೆಲಸ ಮಾಡಲ್ಲ, ಒಂದು ರೀತಿ ನಿರ್ಲಿಪ್ತರಾಗಿರೋದು, ಯಾರ ಬಗ್ಗೆಗೂ ಗಮನ ಆಗಿರದೆ ತಮ್ಮಷ್ಟಕ್ಕೆ ತಾವು ತಮ್ಮದೇ ಆದಂಥ ಲೋಕದಲ್ಲಿ ಬದುಕುವುದು.

ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಈ ಥರ ಅಂದರೆ ಸ್ಕಿಜೋಫ್ರೀನಿಯಾ ಅಥವಾ ಈ ಒಂದು ಮಾನಸಿಕ ಮನೋರೋಗದ ಸಮಸ್ಯೆಗಳು ಲಕ್ಷಣಗಳು ಇದ್ದಾಗ ಏನು ಮಾಡಬೇಕು ವೈದ್ಯರು ಹೇಳ್ತಾರೆ? ಸಮಸ್ಯೆ ಶುರುವಾಗ್ತಾ ಇದ್ದ ಹಾಗೇ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ರೆ ಬೇಗ ಹತೋಟಿಗೆ ಬರುತ್ತೆ. ಚಿಕಿತ್ಸೆ ತಡವಾದರೆ ವ್ಯಕ್ತಿಯನ್ನು ನಿಭಾಯಿಸುವುದು ಮನೆಯವರಿಗೆ ಕಷ್ಟವಾಗುತ್ತೆ. ರೋಗ ಇದೆ ಅನ್ನೋದನ್ನು ರೋಗಿ ಒಪ್ಕೊಳ್ಳೋದೇ ಇಲ್ಲ. ತನ್ನದೇ ಆದ ಭ್ರಮ ಜಗತ್ತಿನಲ್ಲಿ ಬದುಕ್ತಾರೆ, ಕುಟುಂಬಕ್ಕೆ ಹೊರೆಯಾಗ್ತಾರೆ. ಔಷಧಿ ಸೇವಿಸದೇ ಇರುವಂತಹ ರೋಗಿಗಳಿಗೆ ಔಷಧಿಯನ್ನು ಕೊಡೋದು ಮನೆಯವರಿಗೆ ಸವಾಲಾಗ್ತಾ ಹೋಗುತ್ತೆ. ಇಂತಹ ರೋಗಿಗಳ ಪುನರ್ವಸತಿಗೆ ಕುಟುಂಬ ಮತ್ತು ಸಮಾಜ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ರೋಗಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡುವ ವ್ಯವಸ್ಥೆ ಆಗಬೇಕು. ಮಾತ್ರೆ ನುಂಗದೆ ಹೋದರೆ ಇಂಜೆಕ್ಷನ್ ರೂಪದಲ್ಲೋ ಸಿರಪ್ ರೂಪದಲ್ಲೋ ಔಷಧಿಯನ್ನು ಕೊಡ್ತಾ ಹೋಗಬೇಕು. ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಸ್ನಾನ ಮಾಡಿಸೋದು, ಬಟ್ಟೆ ಹಾಕ್ಕೊಳ್ಳೋದು, ಸ್ವಚ್ಛತೆಯಿಂದ ಇರೋದು ಇವೆಲ್ಲವನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಅಥವಾ ಯಾರ್ದಾದರೂ ಉಸ್ತುವಾರಿಯಲ್ಲಿ ಮಾಡಬೇಕು. ರೋಗಿಗಳು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಅಥವಾ ಯಾವುದೇ ಉದ್ದೇಶ ಇಲ್ಲದೆ ಓಡಾಡೋದನ್ನು ತಪ್ಪಿಸೋದಕ್ಕೆ ಅಂತಲೇ ಏನಾದರೂ ಒಂದಿಷ್ಟು ಕೆಲಸ ಚಟುವಟಿಕೆಯಲ್ಲಿ ತೊಡಗಿಸ್ಬೇಕು. ಪುನರ್ವಸತಿ ಕೇಂದ್ರಗಳ ಒಂದು ಸಹಾಯವನ್ನು ಈ ದಿಕ್ಕಿನಲ್ಲಿ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್, ಮನೋವೈದ್ಯರು. ಇದಿಷ್ಟು ಸ್ಕಿಜೋಫ್ರೇನಿಯಾ ಕುರಿತಾದ ಒಂದಷ್ಟು ಮಾತು ಮಾಹಿತಿಗಳು. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು. ನೀವೀಗ ಕೇಳ್ತಾ ಇದ್ದೀರಾ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ. ಬದ್ರಿಪ್ರಸಾದ್ ಮತ್ತು ಚಿತ್ರ ಅವರ ಧ್ವನಿ, ಸಾಹಿತ್ಯ ಹಾಗೂ ಸಂಗೀತ ಕೆ ಕಲ್ಯಾಣ್.

ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಮುಸ್ಸಂಜೆ ಮಾತು ಚಿತ್ರದ ಗೀತೆ, ಕುನಾಲ್ ಗಾಂಜವಾಲ ಅವರ ಧ್ವನಿ ಇರಿತ್ತು. ಹಾಗೆ ಸ್ವಾತಿಮುತ್ತು ಚಿತ್ರಕ್ಕಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಇತ್ತು. ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದರು. ನನ್ನ ದೇವರು ಚಿತ್ರದ ಗೀತೆ, ಚಿವುದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ಇಂದಿನ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. 102.9 FM ವಿವಿಧ ಭಾರತಿ, ಇದು ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10:10 ಸೆಕೆಂಡುಗಳು. ಕೇಳಿ ಸುದ್ದಿ ಮುಖ್ಯಾಂಶ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ಜರುಗುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ ನಿರ್ಮಿಸಿದ ವರದ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26ನೇ ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಬೆಂಗಳೂರಿನ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ ಕ್ರಿಕೆಟ್ ಕ್ರೀಡಾಂಗಣ ಒಟ್ಟು 75 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗುತ್ತಿದ್ದು ದೇಶದ 2ನೇ ಅತಿದೊಡ್ಡ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣವಾಗಲಿದೆ. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

0: ಸ್ವಾತಿ ಅವರೇ, ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
0: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
6: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
7: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ. ಮಾನವೀಯತೆ ಮರೆಯದಿರಿ.
6: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
7: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
6: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
7: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
6: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
7: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
6: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.
8: 10:15 ಸಮಯವಾಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಬೆಳಗಿನಿಂದಲೂ ಕೂಡ ನೀವು ನಮ್ಮ ಜೊತೆಯಾಗಿದ್ದೀರಾ. ನಾನು ನಿಮ್ಮ ಜೊತೆಯಾಗಿದ್ದೇನೆ, ಚಂದು ಬಾನುಲಿ ಬಂಧು. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ವಿವಿಧ ಭಾರತಿ ಕೇಳ್ತಾ ಇದ್ದೀರಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಈಗ ಆರಂಭ ಆಗ್ತಾ ಇದೆ. ಕೇಳೋಣ ಕಾರ್ಯಕ್ರಮದ ಮೊದಲ 2 ಹಾಡುಗಳು. ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ ಎಸ್ ಜಾನಕಿ ಮತ್ತು ಗುರು ಅವರ ಧ್ವನಿಯಲ್ಲಿದೆ. ಶ್ಯಾಮಸುಂದರ ಕುಲಕರ್ಣಿಯವರ ರಚನೆ, ಎಂ ರಂಗರಾವ್ ಅವರ ಸಂಗೀತ. ಇದರ ಜೊತೆಗೆ ಮತ್ತೊಂದು ಹಾಡು ಹಾಲು ಜೇನು ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಧ್ವನಿಗಳು. ಶಿವದೇಶಂಕರ್ ಅವರು ಬರೆದಿದ್ದಾರೆ, ಜಿ ಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ.

0: ಲೇಲೆ
1: ಏನ್ರಿ?
0: ಒಂದ್ ಮಾತು
1: ಹೇಳಿ.
0: ಕೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟತ್ನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

0: ಹೊಸ ಕನ್ನಡಕ ತಗೊಂಡ್ಯಾ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಆರಂಭ ಆಗಿದೆ. 10:15:55 ಸಮಯ ಆಗಿದೆ. ಹಳೆ ಹಾಡುಗಳನ್ನ ಕೇಳ್ತಾ ಇದ್ದೀರಾ, ಹಳೆಯ ಹಾಡುಗಳನ್ನ ಕೇಳದೆ ಒಂದು ಸೊಗಸು ಅಂತ ಕೂಡ ನೀವು ಹೇಳ್ತಾ ಇದ್ದೀರಾ. ಮುಂದಿನ ಎರಡು ಹಾಡುಗಳು ವಾಣಿ ಜಯರಾಮ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಕುವೆಂಪು ಅವರ ಕವಿತೆ ಹೊಸಬೆಳಕು ಚಿತ್ರದಲ್ಲಿ ಅಳವಡಿಸಲಾಗಿದೆ. ಎಂ ರಂಗರಾವ್ ಅವರು ರಾಗ ಸಂಯೋಜನೆಯನ್ನ ಮಾಡಿದ್ದಾರೆ. ಕೆಟ್ಟು ಪುಟ್ಟು ಚಿತ್ರದ ಹಾಡು ಕೆಜೆ ಯಸುದಾಸ್ ಮತ್ತು ಎಸ್ ಜಾನಕಿ ಸಂಗಡಿಗರು ಹಾಡಿರುವ ಗೀತೆ. ಜಯದೇಶಂಕರ್ ಅವರು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತ.

0: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
1: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
2: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಸುವರ್ಣ ಸೇತುವೆ ಚಿತ್ರದ ಗೀತೆ ಪ್ರಸಾರವಾಯಿತು. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳು, ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.

ಮುಂದಿನ ಭಾಗದಲ್ಲಿ ಕೇಳಿ ಕಾರ್ಮಿಕ ಕಳ್ಳನಲ್ಲ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ರಮೇಶ್ ಅವರ ಧ್ವನಿ, ಚಿವುದಯಶಂಕರ್ ಅವರ ರಚನೆ, ಜೆ ಕೆ ವೆಂಕಟೇಶ್ ಅವರ ಸಂಗೀತ. ಗುರುಭಕ್ತಿ ಚಿತ್ರದ ಗೀತೆ ರಾಜ್ಕುಮಾರ್ ಭಾರತಿ, ಬಿ ಆರ್ ಛಾಯಾ ಅವರ ಧ್ವನಿಗಳಲ್ಲಿದೆ. ಅರಂಜೇಗೋಪಾಲ್ ಅವರು ಬರೆದಿದ್ದಾರೆ. ಜೆ ಕೆ ವೆಂಕಟೇಶ್ ಅವರದ್ದೇ ಸಂಗೀತ ಸಂಯೋಜನೆ.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಏ ಮಲ್ಲವ, ಎಷ್ಟು ಸತ್ ಹೇಳಬೇಕ ನಿನಗ? ನಮ್ ಮನೆ ಮುಂದೆ ಕಸ ಹಾಕ್ತಿ?
4: ಇಲ್ ಬೇಡ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು, ನಂದೆಲ್ಲ ಕಸ.
3: ನನ್ ಕಣ್ಣು ಸುಂಡ ಹೇಳ್ತಾವನು ಮತ್ತೆ?
4: ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ? ಅದೇನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆಕ್ಕ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರು ಕಾಗ್ದಿ ಚೂರು ಹಾಕಿದ್ರೆ
3: ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗುತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯಾ, ಇಂಥವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ. ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು.
4: ಆಗ್ಬೋದು, ಕೊಳತು ಹೋಗುತ್ತಲ್ಲ, ಅದೇನಾಗಂಗಿಲ್ಲ.
3: ಕೊಳತು ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗಿಂಗ್ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರಾತಪ್ಪ.
4: ಈಗ ಎಲ್ಲಿ ಹಾಕ್ಬೇಕು ನಾ ಕಸನ?
3: ಗಾಡಿ ಬರ್ತೈತಿ ಅವಾಗ ಹಾಕು.
4: ಹಂಗ ಮಾಡ್ತಾನೆ ಹಂಗಾರ, ಅವ್ರ ಇವ್ರ ಮನೆ ಮುಂದ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ?
3: ಹಾ ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
6: ಒಬ್ರು ಹೇಳ್ತಾ ಇದ್ರೆ ಹೇಗೆ ಇದ್ರು ವಿವಿಧ ಭಾರತಿನೇ ಚೆನ್ನ, ನನ್ನಾಣೆ ನೀ ನಂಬು ನನ್ನ ಅಂತ. ಮತ್ತೊಬ್ರು ಹೇಳ್ತಿದ್ರೆ ನೀವೇನೇ ಬಡಿಸಿದ್ರು ವಿವಿಧ ಭಾರತಿನೇ ಚೆಂದ ಅಂತ. ಹಾಗೆ ಇನ್ನೂ ಒಬ್ರು ಹೇಳ್ತಾ ಇದ್ರೆ ಮನಸ್ಸು ಚೆನ್ನಾಗಿದ್ರೆ ಹೇಗಿದ್ರು ಚೆನ್ನ ಅಂತ ಹೇಳಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ನಾಗರಾಜ್ ಕೊಡೈಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ರೆ 2050 ಸಾಲಿನಲ್ಲೂ ಕೂಡ ಪ್ರಸಾರವಾಗುವಂಥ ಹಾಡುಗಳು, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ಒಂದಷ್ಟು ಹಾಡುಗಳು ನನ್ನ ತಲೆಯಲ್ಲಿ ಗುಯಿಗುಡುತ್ತಾ ಸಂತೋಷವನ್ನು ಕೊಡುತ್ತವೆ, ಧನ್ಯವಾದಗಳು ಅಂತಾರೆ. ಎನ್ ಆರ್ ಕೃಷ್ಣಮೂರ್ತಿಯವರು ಅರಸೀಕೆರೆಯಿಂದ, ಮತ್ತು ತೀರ್ಥೇಶ ಚನ್ನಪಟ್ಟಣದಿಂದ, ಮಂಗಳೂರಿನ ಮಂಗಳೇಶ ಸ್ವಾಮಿ, ಕೌಸಲ್ಯ ಬನಶಂಕರಿಯಿಂದ, ಯಾರಿದು ಬೊಳಂದಮಕ್ಕಿ ಗಜಾನನ ಭಟ್ ಹೊನ್ನಾವರದಿಂದ, ಮಳೆ ಬಂದು ವಾತಾವರಣ ತಂಪಾಗಿದೆ, ಸೊಗಸಾದ ಹಾಡುಗಳನ್ನು ಕೇಳ್ತಾ ಇದ್ದೇವೆ ಅಂತ ಹೇಳ್ತಾರೆ. ಸೌಮ್ಯ ರಾಜ್ಕುಮಾರ್ ವಾಣಿವಿಲಾಸಪುರ ಹಿರಿಯೂರು ಇಲ್ಲಿಂದ, ಮತ್ತೊಬ್ಬರು ಯಾರಿದು ಅಂದರೆ ಗಾಯತ್ರಿ ರಮೇಶ್, ಕೆ ಆರ್ ರಮೇಶ್ ಗಾಯತ್ರಿ ನಗರ ಇಲ್ಲಿಂದ. ನಾಗರಾಜ್ ಶರ್ಮಾ, ನಮಸ್ತೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಹಾಡುಗಳು ಚೆನ್ನಾಗಿದೆ, ನಾನು ನಿರೀಕ್ಷೆ ಮಾಡಿದ್ದೆ ಕಾರ್ಮಿಕಗಳನ್ನೆಲ್ಲ ಸಿನಿಮಾದ ಹಾಡು ಬರುತ್ತೆ ಅಂತ, ಚೆನ್ನಾಗಿದೆ ಒಟ್ಟಾರೆ, ಒಳ್ಳೆ ಹಾಡುಗಳು, ಧನ್ಯವಾದ ಅಂತ ಹೇಳ್ತಾರೆ. ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸಿದ್ದಾರೆ. ಅನಂತಕುಮಾರ್ ಅರಸ್ ಇವರು ಕೂಡ ಹಳೆಯ ಹಾಡುಗಳು ಮಾಧುರ್ಯ ಭರಿತವಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ.

ರಾಗತಾಳ ಚಿತ್ರದ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ನಂದಗೋಪಾಲ ರೆಡ್ಡಿ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇದೆ. ಈ ಹಾಡಿನ ಜೊತೆಗೆ ಬರ್ತಾ ಇರುವಂತಹ ಮತ್ತೊಂದು ಹಾಡು ಮರೆಯಲಾಗದ ಕಥೆ ಚಿತ್ರದ್ದು. ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ದಾರೆ. ಚಿವದೇ ಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇದುವರೆಗೆ ಪ್ರಸಾರವಾಯಿತು. ಬೆಳಗಿನಿಂದ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಇದಿಷ್ಟು ಈ ಹೊತ್ತಿನ ಪ್ರಸಾರ ಕಾರ್ಯ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. 102.9 FM ವಿವಿಧ ಭಾರತಿಯನ್ನ ಕೇಳ್ತಾ ಇರಿ, ಸದಾ ನಮ್ಮ ಜೊತೆಯಾಗಿರಿ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کٲشرِ زبٲنۍ ہِنٛدۍ پروگرام تہٕ خبرٕ تہِ چھِ نِوٕز آن AIR ایپ پٮ۪ٹھ دٔستیاب.
4: آکاش وانی اَنیتہٕ تمل نِگلچِگلُم نِوٕز آن AIR ایپل کِڈیکُم.

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಸಮಯ 11:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಎಬೋಲಾ ವೈರಸ್ ಸೋಂಕಿನ ಪರಿಣಾಮ ಸಾವಿನ ಸಂಖ್ಯೆ ಪ್ರಸ್ತುತ 204ಕ್ಕೆ ಏರಿಕೆಯಾಗಿದೆ ಎಂದು ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಉಗಾಂಡ ಜೊತೆಗೆ ಆ ಖಂಡದ ಹೆಚ್ಚಿನ ದೇಶಗಳು ಎಬೋಲಾ ವೈರಸ್ನಿಂದ ಪ್ರಭಾವಿತವಾಗುವ ಅಪಾಯದಲ್ಲಿದೆ ಎಂದು ಆಫ್ರಿಕನ್ ಒಕ್ಕೂಟದ ಆರೋಗ್ಯ ಪ್ರಾಧಿಕಾರ ಎಚ್ಚರ ನೀಡಿದೆ. ಎಬೋಲಾ ವೈರಸ್ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿ

ಇಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚನೆ ನೀಡಿದೆ. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ ಆಚರಿಸಲಾಗುತ್ತಿದೆ. ಸಂಕೀರ್ಣ ಮನೋ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಿಡಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವದಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟೀಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದಿದ್ದಾರೆ. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು, ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ನಲ್ಲಿ ನಡೆಯುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
0: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
3: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
4: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ರಂಗಪ್ಪ, ಕೋಟಿಗೆ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
7: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
4: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
5: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
8: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಂದಿನಂತೆ ಈ ಪ್ರಸಾರದಲ್ಲಿ ನೀವು ಆಲಿಸಲಿದ್ದೀರಿ ಇದೀಗ ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್, ಆಮೇಲೆ ಕಲಾಭಾರತಿ, ನಂತರ ಕರೆಗೊಂದು ಹಾಡು, ಸಂದೇಶ ನಮಗೆ, ಸಂಗೀತ ನಿಮಗೆ, ಚಿತ್ರತಾನ ಪರಿಮಳ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳಿ ಈಗ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್. ಅರಸು ಚಿತ್ರದ ಗೀತೆ ಕೇಳಿದಿರಿ, ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ. ರಾಮ್ ನಾರಾಯಣ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಹಂಸಲೇಖ. ಈ ಗೀತೆಗೆ ಮುನ್ನ ನೀವು ಕೇಳಿದ ಹಾಡು ಮಧು ಬಾಲಕೃಷ್ಣ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿತ್ತು. ದೊಡ್ಡರಂಗೇಗೌಡ ಅವರ ರಚನೆ. ಅಮೃತವಾಣಿ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಸಂಗೀತ ನೀಡಿದವರು ಎಂಪಿ ನಾಯ್ಡು.

ಒರಟ ಐ ಲವ್ ಯು ಚಿತ್ರದ ಗೀತೆ ಕೇಳಿದಿರಿ. ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಯುಗಳ ಧ್ವನಿಗಳಲ್ಲಿ ಕೆ ಕಲ್ಯಾಣ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಜಿ ಆರ್ ಶಂಕರ್.

ಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆಗೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕಲಾಭಾರತಿ

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಗಳೇ ಸ್ವಾಗತ. ಇವತ್ತಿನ ಕಲಾಭಾರತಿಯ ನಕ್ಷತ್ರ ಯಾರು? ಯುವ ಪ್ರತಿಭೆ, ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಉಳ್ಳವರು. 3 ಗಂಟೆ ಕಾಲ ಕಿರಣ ಘರಾಣ ಶಾಸ್ತ್ರೀಯ ರಾಗಗಳ ಪ್ರಸ್ತುತೀಕರಣಕ್ಕೂ ಸೈ, ಚಿತ್ರಗೀತೆಗಳ ಸಾಹಿತ್ಯಕ್ಕೆ ಧ್ವನಿ ನೀಡಿ ರಂಜಿಸುವುದಕ್ಕೂ ಸೈ. ಇಂದಿನ ಕಲಾ ಪ್ರತಿಭೆ ಕಲಾಭಾರತಿ ಸಿದ್ಧಾರ್ಥ ಬೆಳ್ಮಣ್ಣು.

ಇವತ್ತಿನ ಕಲಾಭಾರತೀಯ ನಕ್ಷತ್ರ ಗಾಯಕ ಸಿದ್ಧಾರ್ಥ ಬೆಳ್ಮಣ್ಣು. ಶಾಸ್ತ್ರೀಯ ಸಂಗೀತದ ಘನತೆ ಉಳಿಸಿಕೊಂಡೇ ಸಿನಿಮಾದಲ್ಲೂ ಹಾಡ್ತಾ ಇದ್ದಾರೆ. ಶಾಸ್ತ್ರೀಯ ಸಂಗೀತದ ಶೈಲಿಗಳನ್ನು ಹಾಗೆ ಸಿನಿಮಾ ಸಂಗೀತದ ಲಹರಿಯನ್ನು ಬ್ಯಾಲೆನ್ಸ್ ಮಾಡುವ ಗುಣ ಇವರಿಗೆ ಸಿದ್ಧಿಸಿದೆ. ಕಲೆಯಲ್ಲೂ ಪಾರಂಗತರು, ಹಾಗೆ ಸಿನಿಮಾ ರಂಗದಲ್ಲಿ ಗೀತೆಗಳನ್ನು ಹಾಡುವಾಗ ಅವರ ಸುಲಲಿತ ಧ್ವನಿಯ ಆಲಾಪ ಕೇಳುಗರನ್ನು ಹಿಡಿದಿಡತ್ತೆ. ಸಿದ್ಧಾರ್ಥ ಬೆಳ್ಮಣ್ಣು, ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ಪರಭಾಷೆಯ ಗಾಯಕರನ್ನು ಕರ್ಕೊಂಡು ಬಂದು ಇಲ್ಲಿ ಹಾಡಿಸ್ತೀವಿ, ಅಥವಾ ಕನ್ನಡದ ಗಾಯಕರು ನಾವು ಹೆಚ್ಚಿನ ಅವಕಾಶ ಕೊಡ್ತಾ ಇಲ್ಲ, ಕನ್ನಡದ ಹುಡುಗರಿಗೆ ಅವಕಾಶ ಸಿಗಬೇಕು, ಬೇರೆ ಕಡೆಯಿಂದ ಗಾಯಕರನ್ನು ಯಾಕೆ ಕರೆಸಬೇಕು, ಹೀಗೆಲ್ಲ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಆದರೆ ನಮ್ಮ ಹುಡುಗರು ಹೊರಗಡೆ ಹಾಡಿದಾಗ ಇವ ನಮ್ಮವ ಇವ ನಮ್ಮವ ಅಂತ ಹೆಮ್ಮೆ ಪಡ್ತೀವಿ. ಸಿದ್ಧಾರ್ಥ ಬೆಳ್ಮಣ್ಣು, ಇವ ನಮ್ಮವ ನಮ್ಮವ ಕರ್ನಾಟಕದ ಹೆಮ್ಮೆ, ಉಡುಪಿ ಜಿಲ್ಲೆ ಕಾರ್ಕಳದವರು. ಇವತ್ತಿನ ಕಲಾಭಾರತಿ ಸಿದ್ಧಾರ್ಥ ಬೆಳ್ಮಣ್ಣು.

ಸಿದ್ಧಾರ್ಥ ಬೆಳ್ಮಣ್ಣು ನಮ್ಮ ಕನ್ನಡದ ಹೆಮ್ಮೆ, ಕರ್ನಾಟಕದ ಗಾಯಕ, ಪ್ರಪಂಚದಾದ್ಯಂತ ಜನಪ್ರಿಯರಾಗ್ತಾ ಇದ್ದಾರೆ. ಹಾಗೆ ಸಿದ್ಧಾರ್ಥ ಬೆಳ್ಮಣ್ಣು ಅವರಿಗೆ ಕನ್ನಡದಲ್ಲಿ ಸಿಕ್ಕ ಅವಕಾಶಗಳು ಅಂತ ನೋಡಿದಾಗ ಅವರ ಕಲೆಗಾರಿಕೆಯ ಸಂಪೂರ್ಣ ಪ್ರಯೋಜನವನ್ನ ಇನ್ನೂ ನಮ್ಮ ಚಿತ್ರರಂಗ ಮಾಡಿಕೊಳ್ಳಬೇಕೇನೋ ಅಂತ ಅನ್ಸುತ್ತೆ. ಅವರಿಗೆ ಸಿಕ್ಕ ಅನೇಕ ಹಾಡುಗಳು ಯಾಕೋ ಸ್ವಲ್ಪ ದುಃಖದ ಛಾಯೆಯ ಗೀತೆಗಳೇ ಇರಬಹುದೇನೋ ಅಂತ ಅನ್ನಿಸುತ್ತೆ. ಸಿದ್ಧಾರ್ಥ ಬೆಳ್ಮಣ್ಣು ಯುವ ಪ್ರತಿಭೆ, ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಉಳ್ಳವರು.

ಸಿದ್ಧಾರ್ಥ ಬೆಳ್ಮಣ್ಣು ಅವರ ಎಲ್ಲ ಹಾಡುಗಳಿಗೂ ಒಂದು ಶಾಸ್ತ್ರೀಯ ಸಂಗೀತದ ಸ್ಪರ್ಶ ಇದೆ ಅನ್ನೋದನ್ನ ನಾವು ಗುರುತಿಸಬಹುದು. ಮಾಯೆ ನೀನೊಂದು ಮಾಯೆ ಭಾವವೇ ಹೋಗಿವ ಅಂತ ಹಾಡಿದ್ರು ಸಿದ್ಧಾರ್ಥ ಬೆಳ್ಮಣ್ಣು. ಅವರ ಧ್ವನಿಯೇ ಒಂದು ಮಾಯೆ, ಮಾತಿಗೂ ಮೌನಕ್ಕೂ ಸಿಗದ ಮಧುರ ಆಳವಾದ ಧ್ವನಿ ಸಿದ್ಧಾರ್ಥ ಬೆಳ್ಮಣ್ಣು ಅವರದು. ಬದುಕಿನ ಬಣ್ಣವೇ ಹಾಡಿನ ಮೂಲಕ ಸಂಚಲನ ಮೂಡಿಸಿದರು. ಟಗರು ಚಿತ್ರದ ಮೂಲಕ ಅವರು ಕನ್ನಡದ ಗೀತೆಗಳನ್ನು ಹಾಡೋದಕ್ಕೆ ಬಂದರು. ಕನ್ನಡ ಚಿತ್ರರಂಗಕ್ಕೆ ಹೊಸ ಬಣ್ಣದ ಸ್ಪರ್ಶವನ್ನು ಕೊಟ್ಟರು ಸಿದ್ಧಾರ್ಥ ಬೆಳ್ಮಣ್ಣು. ಭಾವವೇ ಹೋಗಿವ ಇರಬಹುದು, ನೀನೇನ ಮೋಹನ ಇರಬಹುದು, ಮಾಯೆ ನೀನೊಂದು ಮಾಯೆ, ಹೀಗೆ ಮಾತಾಡೋ ಗೊಂಬೆ, ಬಾನ ತೊರೆದು ನೀಲಿ, ನಮ್ಮ ತುಳುನಾಡು, ಹೇಳಬೇಕು ಎಲ್ಲವನ್ನು, ಹೀಗೆ ಅನೇಕ ಹಾಡುಗಳನ್ನು ಹಾಡಿದರು ಸಿದ್ಧಾರ್ಥ ಬೆಳ್ಮಣ್ಣು.

ತುಳುನಾಡಿನ ಹುಡುಗ ಸಿದ್ಧಾರ್ಥ ಬೆಳ್ಮಣ್ಣು ಇವತ್ತಿನ ಕಲಾಭಾರತೀಯ ನಕ್ಷತ್ರ. ಸಂಗೀತದ ಭದ್ರ ಬುನಾದಿ ಗುರುಕುಲ ಪದ್ಧತಿಯಲ್ಲಿ ಅಭ್ಯಾಸ ಮಾಡಿದರು. ಗಂಭೀರ ಧ್ವನಿ, ಶಾಂತಿ ಮತ್ತು ಸ್ಥಿರವಾದ ಭಾವಪೂರ್ಣ ಧ್ವನಿ, ಸ್ಪಷ್ಟ ಉಚ್ಚಾರ, ಸೂಫಿ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಪಿಆರ್ ಮಂಜುನಾಥ್ ಹಾಗೂ ಪಂಡಿತ್ ವಿನಾಯಕ ತೊರವಿ ಅಂತಹ ಹಿರಿಯರ ಮಾರ್ಗದರ್ಶನದಲ್ಲಿ ಅರಳಿದ ಪ್ರತಿಭೆ ಸಿದ್ಧಾರ್ಥ ಬೆಳ್ಮಣ್ಣು. ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರು. ಯಕ್ಷಗಾನದ ಹಾಡುಗಳನ್ನು ಕೂಡ ಹಾಡ್ತಾ ಯಕ್ಷಗಾನದಲ್ಲಿ ವಿಶೇಷ ಆಸಕ್ತಿಯನ್ನು ಬೆಳೆಸಿಕೊಂಡವರು ಸಿದ್ಧಾರ್ಥ ಬೆಳ್ಮಣ್ಣು. ಸಿದ್ಧಾರ್ಥ ಬೆಳ್ಮಣ್ಣು ಎಂಬ ಕಲಾ ಪ್ರತಿಭೆಯ, ಯುವ ಪ್ರತಿಭೆಯ ಸಂಪೂರ್ಣ ಪ್ರಯೋಜನವನ್ನು ನಮ್ಮ ಕನ್ನಡ ಚಿತ್ರರಂಗ ಹಾಗೆ ಭಾರತೀಯರು ಪಡೆದುಕೊಳ್ಳಲಿ ಅಂತ ಆಶಿಸ್ತ ಇವತ್ತಿನ ಕಲಾಭಾರತಿಯನ್ನ ಮುಗಿಸೋಣ. ಇಂದಿನ ಕಲಾಭಾರತಿಯ ನಕ್ಷತ್ರ ಗಾಯಕ ಸಿದ್ಧಾರ್ಥ ಬೆಳ್ಮಣ್ಣು.

0: ಕಲಾಭಾರತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ. ಈಗ ಸಮಯ 12 ಗಂಟೆ ಆಗಲಿದೆ. ಇದೀಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ, ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡದಲ್ಲಿ ಆಚರಣೆ ಮಾಡಿದ್ರು. ಎವ್ರಿ ಸಂಡೆ ಮಾಡಿದಾರೆ. ನಮಗೆ ಇವರು ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಪಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಎಲ್ಲ ಬಂದಿದ್ರು, ಪಾಲ್ಗೊಂಡಿದ್ವಿ ಇದರಾಗ. ಇದರಲ್ಲಿ ನಮಗೆ ಒಂದು ಫಿಟ್ನೆಸ್ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ.

0: ನಮ್ಮ ಫ್ಯಾಮಿಲಿ ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಶಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದನಿಸ್ತಾ ಇದೆ. ನಾವು ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನ ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ ಇದನ್ನ ಅಡ್ವೈಸ್ ಮಾಡ್ತೇವೆ. ಎಲ್ಲಾ ಯುವಕರು ಇದರಲ್ಲಿ ಪಾಲ್ಗೊಂಡು ತಾಯಿ ಅವ್ರನ್ನು ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಕಂಡೀಷನ್ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಜಾಸ್ತಿಯಾಗಿ ಇದರಲ್ಲಿ ಯುಟಿಲೈಸ್ ಮಾಡಿಕೊಂಡು ಅವೇರ್ನೆಸ್ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.
1: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇ ಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000 ಅಧಿಕ ಸರ್ಕಾರಿ, ಪ್ರಾಥಮಿಕ, ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು, ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಸೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಶಾಂತಮ್ಮನವರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
3: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 12:05 ಆಯಿತು ಅಂದರೆ ನೀವೆಲ್ಲ ಫೋನ್ ತಗೊಳ್ತೀರಿ, ಮೊಬೈಲ್ ತಗೋತೀರಿ, ನಂಬರ್ನ ಕ್ಲಿಕ್ ಮಾಡ್ತಾ ಕರೆ ಮಾಡೋದಕ್ಕೆ ಶುರು ಮಾಡ್ತೀರಿ. ಹೌದು, ಕರೆಗೊಂದು ಹಾಡು ಕಾರ್ಯಕ್ರಮ ನಿಮ್ಮ ಪ್ರೀತಿಯ ಕಾರ್ಯಕ್ರಮ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು, ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬಹುದು. ಈ ಸಮಯದಲ್ಲಿ ನಿಮಗೆ ಯಾವುದಾದರೂ ಹಾಡು ನೆನಪಾಗ್ತಾ ಇದ್ದರೆ, ಯಾರಿಗಾದರೂ ಹಾಡನ್ನು ಡೆಡಿಕೇಟ್ ಮಾಡಬೇಕಿದ್ದರೆ, ಏನಾದರೂ ಹೇಳಬೇಕು ಅಂತ ಅನ್ನಿಸಿದರೆ ನೀವು ನಮ್ಮ ಜೊತೆ ಮಾತಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 0802226257, 0802226327. ಸಂಖ್ಯೆಗಳನ್ನು ಗಮನಿಸಿ, 0802226257, 0802226327. ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು, ನಮ್ಮೊಟ್ಟಿಗೆ ಮಾತಾಡಬಹುದು, ನಿಮ್ಮ ಪ್ರೀತಿಯ ಹಾಡನ್ನು ಕೇಳಬಹುದು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಕ್ಕೆ ಯಾರಿದ್ದಾರೆ? ಹಲೋ, ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ.
1: ನಮಸ್ತೆ,
0: ಮೈಸೂರಿಂದ ಮೊದಲ ಸಲ ಮಾತಾಡ್ದಿದ್ಯಪ್ಪ?
1: ಚಿನ್ನಾರಿ ಮುತ್ತ ಫಿಲಂ ಇಂದ. ರೆಕ್ಕೆ ಇದ್ದರೆ ಸಾಕಂತೆ ಅಂತ ಒಂದು ಸಾಂಗ್ ಇದೆಯಲ್ಲ, ಮಾಡ್ಬೇಕಿತ್ತು.
0: ಹೌದು, ರೆಕ್ಕೆ. ಚಿನ್ನಾರಿ ಮುತ್ತ ಸಿನಿಮಾ ನೋಡಿದ್ಯಾಪ್ಪ ನೀನು?
1: ಹಾ ಮ್ಯಾಮ್, ನೋಡಿದೀನಿ.
0: ಏನಂದೆ ನಿ ಹೆಸರು?
1: ಪೂರ್ವಿಕಾ ಅಂತ.
0: ಪೂರ್ವಿಕಾ, ಪೂರ್ವಿಕಾ ಮೊದಲ ಸಲ ಆಕಾಶವಾಣಿ ಜೊತೆ ಮಾತಾಡ್ತಿದ್ದಾರೆ. ಇವತ್ತು ಭಾನುವಾರದ ಕಾರ್ಯಕ್ರಮದಲ್ಲಿ ಬರೀ ಮಕ್ಕಳ ಮಾತನ್ನ ನಾವು ಕೇಳ್ತೀವಿ, ಹಾಗಾಗಿ ಪೂರ್ವಿಕಾ ಕರೆ ಮಾಡಿದ್ದಾರೆ. ಹೌದಲ್ಲ? ಯಾವಾಗ್ಲೂ ಆಕಾಶವಾಣಿ ಕೇಳ್ತೀರಾ ಅಥವಾ ಹೇಗೆ ಪೂರ್ವಿಕಾ?
1: ಟೈಮ್ ಸಿಕ್ಕಾಗ ಕೇಳ್ತೀನಿ.
0: ಟೈಮ್ ಸಿಕ್ಕಿದಾಗ ಕೇಳ್ತೀರಿ. ರಜಾನ ಅಥವಾ ಶಾಲೆ ಆರಂಭ ಆಯ್ತಾ?
1: ಇಲ್ಲ, ಜೂನ್ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ.
0: ಜೂನ್ ಫಸ್ಟ್ ಇಂದ ಶುರು ಆಗುತ್ತೆ. ಮತ್ತೆ ಈಗ ಹಾಡುಗಳನ್ನ ಕೇಳುವಾಗ ಏನ್ ಅನ್ಸುತ್ತೆ ನಿಂಗೆ? ತುಂಬಾ ಈಗ ಚಿನ್ನಾರಿ ಮುತ್ತ ಆಗಿರ್ಬಹುದು ಅಥವಾ ಯಾವ್ದಾದ್ರು ಹೊಸ ಹಾಡಾಗಿರ್ಬಹುದು, ಹಾಡುಗಳನ್ನ ಕೇಳುವಾಗ ಹಾಡ್ ಯಾಕೆ ಕೇಳಬೇಕು ಅಂತ ಅನ್ಸುತ್ತೆ? ಹಾಡ್ ಕೇಳಿದಾಗ ಏನು ಭಾವನೆ ಬರುತ್ತೆ?
1: ಅದು ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತೆ ಮೂಡ್ ಸ್ವಿಂಗ್ಸ್ ಏನಾದ್ರೂ ಇದೆ, ಅವಾಗ ಚೇಂಜ್ ಆಗುತ್ತೆ.
0: ವಾ ವಾ, ವೆರಿ ಗುಡ್. ಮೈಂಡ್ ಫ್ರೆಶ್ ಆಗುತ್ತೆ, ಏನಾದ್ರೂ ಕೆಲಸ ಮಾಡೋದಕ್ಕೆ ನಮ್ಗೆ ಒಂಥರ ಮೂಡ್ ಕೊಡುತ್ತೆ, ಒಂದು ಉತ್ಸಾಹ ಕೊಡುತ್ತೆ, ಖುಷಿ ಕೊಡುತ್ತೆ ಹಾಡುಗಳು ಅಲ್ವಾ? ತುಂಬಾ ಚೆನ್ನಾಗಿ ಹೇಳಿದಿ ಪುಟ. ನಿನ್ನ ಹೆಸರೇನಂದೆ?
1: ಪೂರ್ವಿಕಾ.
0: ಪೂರ್ವಿಕಾ, ಪೂರ್ವಿಕಾ ತುಂಬಾ ಚೆನ್ನಾಗಿ ಮಾತಾಡಿದೆ. ನಿನ್ನ ಪ್ರೀತಿಯ ಹಾಡನ್ನ ಕೇಳೋಣ. ರೆಕ್ಕೆ ಇದ್ದರೆ ಸಾಕೆ, ಚಿನ್ನಾರಿ ಮುತ್ತ ಚಿತ್ರದ್ದು ಅಲ್ವಾ? ನೀನು ಹಾಡ್ತೀಯ ಪೂರ್ವಿಕಾ?
1: ಇಲ್ಲ, ಕೇಳಿಸ್ಕೊತೀನಿ ಅಷ್ಟೇ ಹಾಡಲ್ಲಿ.
0: ಆಗ್ಲಿ ಪೂರ್ವಿಕಾ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಿಮ್ಮ ಪ್ರೀತಿಯ ಹಾಡನ್ನ ಕೇಳೋಣ. ಓಕೆ,
1: ಥ್ಯಾಂಕ್ ಯು.
0: ಆತ್ಮೀಯ ಶ್ರೋತೃ ಬಾಂಧವರೇ, ಹೌದು, ಇವತ್ತು ಭಾನುವಾರ, ಭಾನುವಾರದ ದಿನ ಮೆಚ್ಚಿನ ಗೀತೆಗಳು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮಕ್ಕಳು ಮಾತ್ರ ಕರೆ ಮಾಡ್ತಾರೆ. ಮಕ್ಕಳಿಗಾಗಿ ಇರುವ ಅವಕಾಶ ಇದು. ವಾರದಲ್ಲಿ ಎಲ್ಲ ದಿನಗಳು ಕರೆಗೊಂದು ಹಾಡು ಪ್ರಸಾರ ಆಗುತ್ತೆ. ನಿಮ್ಮ ಮಾತನ್ನು ನಾವು ಕೇಳ್ತಾ ಇರ್ತೀವಿ. ಮನೆಯಲ್ಲಿರುವ ಮಕ್ಕಳು ಅಥವಾ ಅಕ್ಕಪಕ್ಕದಲ್ಲಿ ಇರುವ ಮಕ್ಕಳು, ಆಟ ಆಡ್ತಾ ಇರೋ ಮಕ್ಕಳಿಗೆ ಹಾಡಿನ ರುಚಿಯನ್ನು ಹತ್ತಿಸಿ ಆಕಾಶವಾಣಿಯಲ್ಲಿ ಅವರು ಮಾತಾಡಲಿ. ಇವತ್ತು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮಕ್ಕಳು ಮಾತಾಡಲಿ.

ನಮ್ಮ ಮಕ್ಕಳು ಜೀಗಿದು ಹಾಡಬೇಕು, ಖುಷಿಯಾಗಿರಬೇಕು. ನಮ್ಮ ಮಕ್ಕಳು ರೇಡಿಯೋ ಕೇಳಬೇಕು, ಭಾನುವಾರಗಳಂದು ಕರೆ ಮಾಡಬೇಕು, ನಮ್ಮ ಜೊತೆ ಮಾತಾಡಬೇಕು, ಅವರಿಷ್ಟದ ಹಾಡು ಏನು ಅಂತ ನಾವು ಕೂಡ ಕೇಳಬೇಕು. ಮಕ್ಕಳ ಮಾತಿಗಾಗಿ ಇದೆ ಭಾನುವಾರದ ಕರೆಗೊಂದು ಹಾಡು ಕಾರ್ಯಕ್ರಮ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ಆದಿತ್ ಜೈನ್. ಎಲ್ಲಿಂದ ಮಾತಾಡ್ತಿದ್ದಿ ಪುಟ? ಕಾರ್ಕಳ ತಾಲೂಕು. ಎಂತ ಚಂದ ನಿನ್ನ ಭಾಷೆ ಕೇಳಿದ್ರೆ ಗೊತ್ತಾಗ್ತದೆ ಆಯ್ತಾ ಅಲ್ವಾ. ಎಷ್ಟನೇ ಕ್ಲಾಸ್ ಓದ್ತೀಯ ನೀನು? ಕ್ಲಾಸ್ ಕ್ಲಾಸ್ ಎಷ್ಟೇ ಕ್ಲಾಸ್ ಓದ್ತಿ ನೀನು? ನಾಲ್ಕನೇ ಕ್ಲಾಸಾ? ಶಾಲೆ ಆರಂಭ ಆತಾ? ಶಾಲೆ ಆರಂಭ ಆಯ್ತಾ? ಇನ್ನ ಇಲ್ಲ. ಯಾವತ್ತಿಂದ ಶಾಲೆ ಶುರು? ಜೂನ್ ಒಂದಕ್ಕೆ. ಮತ್ತೆ ರಜಾ ಎಲ್ಲ ಮಜಾ ಅಲ್ಲ? ಎಂತ ಮಾಡಿದೆ ರಜದಲ್ಲಿ? ಎಂತ ಎಲ್ಲ ಆಟ ಆಡ್ತಿ ನೀನು? ಯಾವ ಆಟ ತುಂಬಾ ಇಷ್ಟ ನಿಂಗೆ?

0: ಕಬಡ್ಡಿ ಇಷ್ಟನಾ? ಅಬ್ಬಬ್ಬಾ, ಮತ್ತೆ ಎಲ್ಲ ನಿಮ್ಮ ಊರು ನಿನ್ನ ಅಕ್ಕಪಕ್ಕ ಹುಡುಗರು ನಿನ್ನ ಸ್ನೇಹಿತರೆಲ್ಲ ಕಬಡ್ಡಿ ಆಡಕ್ ಬರ್ತಾರ? ಹೌದು. ಏಯ್, ಅಲ್ಲಿ ಯಾರೋ ಪಕ್ಕ ಹೇಳ್ಕೊಡ್ತಾ ಇದಾರೆ ನಿಂಗೆ, ಅಪ್ಪನ ಅಪ್ಪನ ಅಣ್ಣನ ಅಣ್ಣ. ಅಣ್ಣ ಏನು ಓದ್ತಾನೆ? ಎಂಟನೇ ಕ್ಲಾಸು. ಮತ್ತೆ ಅಣ್ಣ ನಿನಗೆ ಪಾಠ ಈಗ ಫೋನ್ ಅಲ್ಲಿ ಮಾತಾಡ್ಲಿಕ್ಕೆ ಹೇಳ್ಕೊಡ್ತಾನಲ್ಲ, ಹಂಗೆ ಪಾಠ ಎಲ್ಲ ಹೇಳ್ಕೊಡ್ತಾನ ಅಣ್ಣ? ಹೇಳ್ಕೊಡಲ್ವಾ? ಮತ್ತೆ ನೀ ಕೇಳಲ್ವಾ ಅಣ್ಣ ನಂಗೆ ಹೇಳ್ಕೊಡು ಅಂತ ನೀ ಕೇಳಲ್ವಾ? ಅಮ್ಮನ ಹತ್ರ ಕೇಳ್ತೀಯಾ? ಏನ್ ಮಾಡ್ತಾರೆ ಅಮ್ಮ? ಅಡಿಗೆ ಮಾಡ್ತಿದ್ದಾರೆ. ಓಕೆ, ನಿಂಗೆ ಯಾವ ತಿಂಡಿ ತುಂಬಾ ಇಷ್ಟ? ವಾವ್. ಮತ್ತೆ ಹಾಗಾದ್ರೆ ಭಾನುವಾರ ರಜಾ ದಿನ ಎಲ್ಲ ಆದ್ರೆ ಅಮ್ಮ ಆದೇಶ್ಗೋಸ್ಕರ ಮಸಾಲ ದೋಸೆ ಮಾಡ್ತಾರಲ್ಲ? ಹೌದು. ಈಗ ನಾವು ಮಸಾಲ ದೋಸೆ ತರ ಒಂದ್ ಒಳ್ಳೆ ಹಾಡಾಕ್ತಿವಪ್ಪ ನಿಂಗೋಸ್ಕರ. ಯಾವ ಹಾಡಾಕ್ಬೇಕು ಹೇಳು? ಬೊಂಬೆ ಹೇಳುತ್ತೈತೆ. ಓ, ರಾಜಕುಮಾರ್ ಅದು. ಪುನೀತ್ ರಾಜ್ಕುಮಾರ್. ಓಕೆ, ಈಗ ನೀನ್ ನೋಡಿದ್ಯಾ ಸಿನಿಮಾನ? ಪುನೀತ್ ಅಂದ್ರೆ ನಿಂಗೆ ತುಂಬಾ ಇಷ್ಟನಾ?
1: ಹೌದು.
0: ಹೌದು, ಆಯ್ತು. ಹೌದಾ? ಓಕೆ, ಈಗ ನಿಂಗೋಸ್ಕರ ಈ ಹಾಡು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ನಿನಗೆ, ಹಾಗೆ ನಿನಗೆ ಹೇಳ್ಕೊಡ್ತಾ ಇದಾರಲ್ಲ ಪಕ್ಕದಲ್ಲಿ ಅವ್ರಿಗೆ ಇಬ್ಬರಿಗೂ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು.
1: ವೆಲ್ಕಮ್.

0: ಭಾನುವಾರ ಇವತ್ತು ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಭಾನುವಾರದ ಕಾರ್ಯಕ್ರಮ ಕರೆಗೊಂದು ಹಾಡುನಲ್ಲಿ ಮಕ್ಕಳು ನಮ್ಮ ಜೊತೆ ಮಾತಾಡ್ತಾರೆ, ಅಥವಾ ನಾವು ಮಕ್ಕಳ ಮಾತಿಗೆ ಕಿವಿ ಆಗ್ತೀವಿ ಅಂತ ಹೇಳಿದ್ರೆ ಸೂಕ್ತ ಅನ್ಸುತ್ತೆ. ಮಕ್ಕಳು ಎಷ್ಟೆಲ್ಲ ಹೇಳ್ತಾರೆ, ಏನೆಲ್ಲ ಮಾತಾಡ್ತಾರೆ. ಅವರು ರೇಡಿಯೋ ಕೇಳ್ತಾರೆ, ಹಾಡುಗಳನ್ನ ಕೇಳ್ತಾರೆ, ಅವರನ್ನ ಸೆಳ್ಕೊಳ್ಳುವಂತಹ ಹಾಡುಗಳನ್ನ ಅವರು ಆಸೆ ಪಟ್ಟು ಕೇಳ್ತಾರೆ, ಮತ್ತೆ ಅವರು ಕಲಿತಾರೆ, ಮತ್ತೆ ಬೇರೆ ಬೇರೆ ಕಡೆ ಹಾಡ್ತಾರೆ. ಚಂದ ಮಕ್ಕಳ ಮಾತನ್ನ ಕೇಳೋದು. ಹಲೋ, ನಮಸ್ಕಾರ.
1: ನಮಸ್ಕಾರ.
0: ಯಾರು ಮಾತಾಡೋದು?
1: ಪ್ರೇಕ್ಷಿತಾ.
0: ಪ್ರೇಕ್ಷಿತಾ. ಪ್ರೇಕ್ಷಿತಾ, ಏನ್ ಸಮಾಚಾರ? ಏನ್ ಮಾಡ್ತಾ ಇದ್ದೆ? ಏನ್ ತಿಂದೆ ತಿಂಡಿ ಇವತ್ತು? ಆಂಬಡೆ ತಿಂಡಿನಾ? ಆಂಬಡೆ ಜೊತೆಗೇನೋ ಮಾಡಿರ್ಬೇಕಲ್ಲ ಮನೇಲಿ. ಚಿತ್ರಾನ್ನ ಮಾಡಿದ್ರ?
1: ಚಟ್ನಿ.
0: ಚಟ್ನಿ ಆಂಬಡೆ, ಸರಿ. ಆಮೇಲೆ
1: ಅಷ್ಟೇನಾ?
0: ಎಷ್ಟು ಆಂಬಡೆ ತಿಂದೆ?
1: ನಾಲ್ಕು.
0: ಅಮ್ಮ ಪರವಾಗಿಲ್ಲ. ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಪ್ರೇಕ್ಷಿತಾ? ಐದನೇ ಕ್ಲಾಸ್ಗೆ ಐದು ಅಂಬೊಡೆ ತಿನ್ಬೇಕಪ್ಪ. ನೀನ್ ಯಾಕೆ ಅಂಬೊಡೆ ತಿಂದಿದೀಯಲ್ಲ? ಐದನೇ ಕ್ಲಾಸ್ಗೆ ಐದು ಅಂಬೊಡೆ ಆಯ್ತಾ, ಆರನೇ ಕ್ಲಾಸ್ಗೆ ಆರು ಅಂಬೊಡೆ, ಏಳನೇ ಕ್ಲಾಸ್ಗೆ ಏಳು ಅಂಬೊಡೆ ಅಲ್ವಾ? ನೀನು ತಿನ್ನಲ್ಲ ತಿನ್ನಲ್ಲ ಅಂತ ಮನೇಲಿ ಅಮ್ಮ ಹೇಳ್ತಾ ಇರ್ತಾರ ಯಾವಾಗ್ಲು? ಇನ್ನು ಜಾಸ್ತಿ ತಿನ್ನು ಅಂತ ಹೇಳ್ತಾ ಇರ್ತಾರ ಇಲ್ವಾ? ಕರೆಕ್ಟಾಗಿ ತಿಂತೀಯಾ? ನಿನ್ ಖಾರ ಇಷ್ಟನಾ ಸ್ವೀಟ್ ಇಷ್ಟನಾ? ಸ್ವೀಟ್ ಇಷ್ಟನಾ? ಮತ್ತೆ ಆಂಬೊಡೆ ಮಾಡಿದಾರೆ ಇವತ್ತು, ಜೊತೆಗೆ ಏನಾದ್ರೂ ಸ್ವೀಟ್ ಮಾಡು ಅಂತ ಹೇಳ್ಬೇಕಿತ್ತಲ್ಲ ಅಮ್ಮನ್ಗೆ. ಸಾಯಂಕಾಲ ಮಾಡ್ತಾರಾ? ಓಕೆ. ಆಮೇಲೆ ಪ್ರೇಕ್ಷಿತಾ,
2: ಕಾಲ್ ಸಿಕ್ಕಿರೋದು ನಮ್ಗಿದೆ ಫಸ್ಟ್ ಕಾಲ್ ಸಿಕ್ಕಿರೋದು.
0: ಓ ಹೌದಾ?
2: ಅದಕ್ಕೆ ನನ್ ಮಕ್ಳ ಕೈಲಿದ್ದಕ್ಕೆ ಮಗು ಕೈ ಕೊಟ್ಟಿದೀನಿ. ನಂಗೂ ತುಂಬಾ ಖುಷಿ ಆಗುತ್ತೆ ಮ್ಯಾಮ್, ನಾವ್ ಯಾವಾಗ್ಲೂ ಇವತ್ತು ಬರ್ತೀನಿ ಕೇಳೋದು.
0: ನಿಮ್ ಹೆಸರು?
2: ನನ್ನ ಹೆಸರು ಪುಷ್ಪ.
0: ಓಹೋ, ಸರಿ ಸರಿ. ನಮಸ್ಕಾರ ಪುಷ್ಪ ಅವ್ರೆ.
2: ನಮಸ್ಕಾರ ಮ್ಯಾಮ್. ನಮಸ್ತೆ.
0: ಪ್ರೇಕ್ಷಿತಾ ಅಂತ ಹೆಸರಿಟ್ಟಿದ್ದೀರಿ. ಪ್ರೇಕ್ಷಿತಾ ಅಂದ್ರೆ ಏನಪ್ಪ, ಏನ್ ಹೆಸರು? ಏನ್
2: ಪ್ರೇಕ್ಷಿತಾ?
0: ಹಾ,
2: ಪೇ ಅಂತ ಅಕ್ಷರ ಅದೇ ಬಂದಿದ್ದು. ಓ, ಗೊತ್ತಿಲ್ಲ, ಪ್ರೇಕ್ಷಿತಾ ಅಂತ ಇಟ್ಟಿದೀವಿ.
0: ಸರಿ ಸರಿ ಸರಿ.
2: ಅವ್ರು ಅದ್ರಲ್ಲೇ ಇಡ್ಬೇಕು ಅಂದ್ರು, ಅದಕ್ಕೆ ನಾವು ಪೇ ಅನ್ನೋದ್ರಲ್ಲಿ ಅದು ರಾಗಿ ಏನು ಸೇರಿಸ್ಲೇಬಾರ್ದು, ಮೊದಲ ಅಕ್ಷರ ಪೇ ಅಂತಾನೆ ಬರ್ಬೇಕು ಅಂದ್ರು.
0: ಓಹೋ, ಸರಿ ಸರಿ ಸರಿ.
2: ಪ್ರೇಕ್ಷಿತಾ ಅಂತ ಇಟ್ಟಿವಿ.
0: ಸರಿ ಸರಿ.
2: ಮಗಳು?
0: ಹಾ ಹಾ ಹಾ, ಹೌದಾ? ಸರಿ ಸರಿ ಸರಿ. ಮಕ್ಕಳು ರೇಡಿಯೋ ಕೇಳಿದ್ರೆ, ಹಾಡು ಕೇಳಿದ್ರೆ ಒಂಥರ ಖುಷಿ ನಮ್ಗುನು. ಯಾಕೆಂದ್ರೆ ಇವತ್ತಿನ ಮಕ್ಕಳು ಆಸಕ್ತಿಯಿಂದ ಹಾಡು ಕೇಳಿದ್ರೆ ಆ ಹಾಡುಗಳನ್ನ ಕಲಿತಾರೆ, ಮತ್ತೆ ಬೇರೆ ಬೇರೆ ಕಡೆ ಅವರು ಹಾಡ್ತಾರೆ, ಅದೊಂದು ಚಂದ. ಪೇಶಿತಾ ಹೇಳು, ಈಗ ನಿಂಗ್ ಯಾವ ಹಾಡು ಬೇಕು?
1: ತಾಯಿ ಶಾರದೆ.
0: ತಾಯಿ ಶಾರದೆ, ಅದ್ ನಿಂಗ್ ತುಂಬಾ ಇಷ್ಟವಾದ ಹಾಡು ಅಂತ ಹೇಳ್ದಿ ಆಗ್ಲಿ ಅಲ್ವಾ?

0: ಬರುತ್ತಾ ನಿಂಗೆ ಒಂದ್ ಸ್ವಲ್ಪ ಏನಾದ್ರೂ ಒಂಚೂರು ಹೇಳು ನೋಡೋಣ.
1: ತಾಯಿ ಶಾರದ ಲೋಕ ಪೂಜಿತೆ
0: ಜ್ಞಾನದಾತೆ. ವೆರಿ ಗುಡ್. ನಿನ್ಗೋಸ್ಕರ ನಿನ್ನ ಪ್ರೀತಿಯ ಹಾಡನ್ನ ಕೇಳೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ, ಮಾತಾಡಿದ್ದಕ್ಕೆ. ಪುಷ್ಪ ಅವರೇ ಧನ್ಯವಾದ, ಮಗು ಕೈಲಿ ಮಾತಾಡ್ಸಿದ್ರಿ. ನಿಮ್ಗೋಸ್ಕರ ಈ ಹಾಡನ್ನ ಹಾಕ್ತಿವಿ, ಮತ್ತೆ ಮಾಡಿ ಫೋನ್ ಮಾಡಿ ಮಾತಾಡ್ತೀರಿ, ಮಗುಗೆ ರೇಡಿಯೋ ಕೇಳಿಸಿ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪುಷ್ಪ ಅವರೇ. ನಮಸ್ಕಾರ.
2: ನಮಸ್ಕಾರ ಮ್ಯಾಮ್.

ತಾಯಿ ಶಾರದೆ ಜ್ಞಾನದಾತೆ ಎಲ್ಲರಿಗೂ ಜ್ಞಾನವನ್ನ ನೀಡಲಿ. ಜೂನ್ 1 ಶಾಲೆ ಶುರು ಅಂತ ಹೇಳ್ತಾ ಇದಾರೆ ಮಕ್ಕಳೆಲ್ಲ. ಮಕ್ಕಳಿಗೆ ಶುಭವಾಗಲಿ, ಮಕ್ಕಳು ಆರಾಮವಾಗಿ ಮನೆಯಲ್ಲಿಂದ ಮಾತಾಡಲಿ, ಹಾಡು ಕೇಳಲಿ ಅಂತ ಭಾನುವಾರ

0: ಗಳಂದು ನಾವು ಮಕ್ಕಳ ಮಾತನ್ನ ಕೇಳೋ ಕಾರ್ಯಕ್ರಮ. ಕರೆಗೊಂದು ಹಾಡು, ಈಗ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ತೆ.
1: ನಮಸ್ತೆ,
0: ಯಾರು ಮಾತಾಡೋದು?
1: ನಂದಿತಾ.
0: ನಂದಿತಾ, ನಂದಿತಾ ಅಂತ ಒಂದು ಫೇಮಸ್ ಸಿಂಗರ್ ಇದ್ದಾರೆ ಗೊತ್ತಾ? ಗೊತ್ತಾ, ಕೇಳಿದ್ಯಾ ನಂದಿತಾ ಅವರ ಹಾಡನ್ನ ನೀನು? ಎಷ್ಟೊಂದು, ಆಮೇಲೆ ನಂದಿತಾ ಅವರು ವೀಣೆ ಕೂಡ ನುಡಿಸ್ತಾರೆ, ಹಾಡು ಹೇಳ್ತಾರೆ, ಎಷ್ಟೊಂದು ಹಾಡುಗಳನ್ನ ಹೇಳಿದ್ದಾರೆ. ಕೇಳಿರ್ತೀಯ ನೀನು ಮೋಸ್ಟ್ಲಿ, ಆದ್ರೆ ನಂದಿತಾ ಅಂತ ಗೊತ್ತಿರೋದಿಲ್ಲ ನಿಂಗೆ ಅಲ್ವಾ? ನಂದಿತಾ ಎಷ್ಟನೇ ಕ್ಲಾಸ್ ನೀನು?
1: ಥರ್ಡ್
0: ಸ್ಟ್ಯಾಂಡರ್ಡ್. ಎಲ್ಲಿಂದ ಮಾತಾಡ್ತಿದ್ಯಾ? ದೊಡ್ಡ ಗುಬ್ಬಿ. ಫಸ್ಟ್ ಟೈಮ್ ಮಾಡಿದ್ಯಾ ನಮ್ಗೆ? ವೆರಿ ಗುಡ್. ಆಮೇಲೆ ನಂದಿತಾ, ಏನಾದ್ರೂ ಒಂದು ಮಜ್ಜ ಸಂಗತಿ ಹೇಳೋದು ಅಂದ್ರೆ ಏನ್ ಹೇಳ್ತೀಯ? ಏನಾದ್ರೂ ಇಂಟ್ರೆಸ್ಟಿಂಗ್ ವಿಷಯ ನಿಂಗೆ ಅನ್ಸಿದ್ದು ಏನಾದ್ರೂ ಹೇಳು ಅಂದ್ರೆ ಏನಾದ್ರೂ ನೆನ್ಪಾಗತ್ತಾ ನಿಂಗೆ?
1: ಸ್ಕೂಲ್ ಟ್ರಿಪ್.
0: ಸ್ಕೂಲ್ ಟ್ರಿಪ್? ಓ, ಎಲ್ಲೋಗಿದ್ರಿ?
1: ನಾವು ಫ್ಯಾಂಟಸಿ ಪಾರ್ಕ್ ಹೋಗಿದ್ರಿ.
0: ಹೌದಾ, ಚೆನ್ನಾಗಿತ್ತಾ? ಎಲ್ಲ ಫುಲ್ ಸಖತ್ ಮಜಾ ಮಾಡಿದ್ರಾ?
1: ವಾಟರ್ ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ವಿ.
0: ಹೌದಾ, ಚೆನ್ನಾಗಿರತ್ತಲ್ವಾ ನೀರೊಳಗಡೆ? ಬಟ್ಟೆ ಎಲ್ಲ ಒದ್ದೆ ಆಗುತ್ತಲ್ವಾ ನಂದಿತಾ? ಮತ್ತೆ ಬೇರೆ ಬಟ್ಟೆ ಒಂದು ತಗೊಂಡು ಹೋಗಿ ಒದ್ದೆ ಆಗಿದ್ಮೇಲೆ ಅದೆಲ್ಲ ನೀವು ಚೇಂಜ್ ಮಾಡಿಕೊಂಡು ಟೀಚರ್ಸ್ ಎಲ್ಲ ಜೊತೆ ಇರ್ತಾರಲ್ವಾ? ನಿನ್ ಫ್ರೆಂಡ್ಸ್ ಎಲ್ಲ ಯಾರ್ಯಾರು? ಹೌದಾ, ನಿನ್ ಬೆಸ್ಟ್ ಫ್ರೆಂಡ್ ಯಾರು?
1: ಬೆಸ್ಟ್ ಫ್ರೆಂಡ್ ಅಂದ್ರೆ
0: ಹಂಸಿಕಾನಾ? ಅವಳು ನಿಮ್ ಮನೆ ಹತ್ರನೇ ಇದ್ದಾಳಾ?
1: ಹೌದು.
0: ಮತ್ತೆ ನೀವಿಬ್ರು ಒಟ್ಟಿಗೆ ಹೋಮ್ವರ್ಕ್ ಮಾಡೋದು, ಒಟ್ಟಿಗೆ ಕ್ಲಾಸ್ ಅಲ್ಲಿ ಪಕ್ಕ ಪಕ್ಕ ಕೂತ್ಕೊಳ್ಳೋದು ಎಲ್ಲ ಮಾಡ್ತೀರಾ ಅಲ್ವಾ? ಅವಳು ನಿಂಗೆ ಹೇಳ್ಕೊಡ್ತಾ ಇರ್ತಾಳೆ, ನೀನು ಅವಳಿಗೆ ಹೇಳ್ಕೊಡ್ತಾ ಇರ್ತೀರಾ, ತರಲೆ ಎಲ್ಲ ಮಾಡ್ತೀರಾ ಕ್ಲಾಸ್ ಅಲ್ಲಿ?
1: ನಾನು ಕ್ಲಾಸ್ ಲೀಡರ್.
0: ನೀ ಕ್ಲಾಸ್ ಲೀಡರ್, ಹಂಗಾದ್ರೆ ನೀನ್ ತರಲೆ ಮಾಡಕ್ ಆಗಲ್ಲ. ತರಲೆ ಮಾಡೋರ್ ಹೆಸರೆಲ್ಲ ಬರೀತಿಯಲ್ಲ ಬೋರ್ಡ್ ಮೇಲೆ ಅಲ್ವಾ? ಯಾರು ತುಂಬಾ ಜಾಸ್ತಿ ತರಲೆ ಮಾಡ್ತಾರೆ ನಿಮ್ ಕ್ಲಾಸ್ ಅಲ್ಲಿ? ಬಾಯ್ಸ್ ಜಾಸ್ತಿ ತರಲೆನಾ? ಗರ್ಲ್ಸ್ ಮಾಡಲ್ಲ ಅಲ್ಲ? ಅದೇ ಕರೆಕ್ಟ್ ನೀ ಹೇಳೋದು. ಮತ್ತೆ ಯಾವಾಗ್ಲೂ ಫಸ್ಟ್ ನೇಮ್ ತರ್ಲೆ ಮಾಡೋರ್ದು ಫಸ್ಟ್ ನೀನು ನೇಮ್ ಎಲ್ಲ ಬರೀತಿಯಲ್ಲ ಬೋರ್ಡ್ ಅಲ್ಲಿ, ಯಾರ ನೇಮ್ ಫಸ್ಟ್ ಬರೀತಿಯ? ಮೋಹಿತ್. ಅವನ್ ಜಾಸ್ತಿ ತರ್ಲೆ ಮಾಡ್ತಾನೆ. ಓಕೆ, ಈಗ ನಮ್ಮ ಪುಟಾಣಿ ನಂದಿತಾಗೆ ಯಾವ ಹಾಡು ಹಾಕೋಣ?
1: ಬಯಲುದಾರಿ.
0: ಬಯಲುದಾರಿ ಯಾವ್ದು? ಬಯಲುದಾರಿಲಿ
1: ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ, ಬಯಕೆಯ ಬಳ್ಳಿಯ ಮನದ ಹೂವಾದ ಪ್ರೇಸಿ ನೀನು.
0: ಎಲ್ಲಿರುವೆ
1: ಕಾಣುವ ರೂಪಸಿಯೇ.
0: ವಾ ವಾ ವಾ, ಎಷ್ಟ್ ಚೆನ್ನಾಗಿ ಹಾಡ್ತೀಯ ನಂದಿತಾ. ಸಂಗೀತ ಕಲಿತಿದ್ಯಾ?
1: ಹೋಗ್ಬೇಕು.
0: ಹೋಗು ಆಯ್ತಾ, ಸಂಗೀತಕ್ಕೆ ಹೋಗು, ಚೆನ್ನಾಗಿ ಹಾಡುಗಳನ್ನೆಲ್ಲ ಕಲಿ, ರೇಡಿಯೋ ಕೇಳ್ತಾ ಇರು, ಒಳ್ಳೆ ಭಾಷೆ ಬರುತ್ತೆ ನಿಂಗೆ, ಒಳ್ಳೆ ಮಾತು ಬರುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ನಿಂಗೆ, ನಿನ್ ಫ್ರೆಂಡ್ಸ್ಗೆ, ನಿನ್ ತರ್ಲೆ ಫ್ರೆಂಡ್ಸ್ಗೆ, ಎಲ್ರಿಗೂ ಈ ಹಾಡು ಪ್ರೀತಿಯಿಂದ. ಓಕೆ, ಬಾಯ್.
1: ಓಕೆ, ಬಾಯ್.

0: ಬಯಲುದಾರಿ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಮಕ್ಕಳ ಜೊತೆ ಮಾತಾಡ್ತಾ ಇದೀವಿ. ಹಲೋ ನಮಸ್ಕಾರ. ಹಲೋ ನಮಸ್ತೆ.
1: ಹಲೋ, ನಾನು ಬೆಂಗಳೂರಿನಿಂದ ಜಯಂತ್.
0: ಬೆಂಗಳೂರಿನಿಂದ ಜಯಂತ್. ಹಾ ಜಯಂತ್, ಫಸ್ಟ್ ಟೈಮ್ ಮಾಡಿದ್ದಿ ನೀನಲ್ಲ, ಒಂದ್ಸತಿ ನಮ್ ಜೊತೆಗೆ ಮಾತಾಡಿದ್ಯಲ್ವಾ ಜಯಂತ್? ನೀನು ಎಷ್ಟನೇ ಕ್ಲಾಸು? ನಾಲ್ಕನೇ ಕ್ಲಾಸ್ ಅಂತ ಹೇಳ್ದಂಗ್ ನೆನ್ಪಪ್ಪ, ಕರೆಕ್ಟಾ?
1: ಅಲ್ಲ, ಮೂರು.
0: ಮೂರು ಅಂದ್ರೆ ಈ ಸರಿ ನಾಲ್ಕಕ್ಕೆ ಹೋಗಲ್ವಾ ನೀನು?
1: ಹೋಗಿಲ್ಲ ಮ್ಯಾಮ್.
0: ಎರಡರಿಂದ ಮೂರ್ ಹೋಗೋದಾ? ಎರಡನೇ ಕ್ಲಾಸ್ ಇಂದ ಮೂರನೇ ಕ್ಲಾಸ್ ಗೆ ಹೋಗ್ತೀಯ? ಅಯ್ಯಯ್ಯೋ, ನಾನ್ ಮೂರನೇ ಕ್ಲಾಸ್ ಇಂದ ನಾಲ್ಕನೇ ಕ್ಲಾಸ್ ಅನ್ಕೊಂಡ್ಬಿಟ್ನಲ್ಲೋ. ಓಕೆಪ್ಪ, ಇವಾಗ ನಾನು ಕರೆಕ್ಟ್ ಆಗಿ ಬರ್ಕೊಂಡ್ ಬಿಡ್ತೀನಿ, ಜಯಂತ್ ಮೂರನೇ ಕ್ಲಾಸ್ ಅಂತ ಬರ್ಕೊಂಡ್ ಬಿಡ್ತೀನಿ. ಓಕೆನಾ? ಹ್ಮ್, ಕೇಳಿಸ್ತಿದ್ಯಾ ಜಯಂತ್? ಹಲೋ, ಜಯಂತ್ ಕೇಳಿಸ್ತಿದ್ಯಾ ಮಾತು? ಮತ್ತೇನು, ಫೋನ್ ಎಲ್ಲೋ ಇಟ್ಬಿಟ್ಟು ದೂರ ಹೊರಟೋಗ್ಬಿಟ್ಟಿದ್ಯಾ ನೀನು? ಮತ್ ನಾ ಮಾತಾಡ್ತಾನೆ ಇದೀನಲ್ಲ. ನೋಡಿದ್ಯಾ, ನೀವೆಲ್ಲ ಏನಪ್ಪ ಟೆಕ್ನಾಲಜಿ ಹುಡುಗರು, ಮ್ಯೂಟ್ ಮಾಡೋದ್ ಹೆಂಗಪ್ಪ ನಿಮ್ಗೆ ಗೊತ್ತಿರ್ಬೇಕಲ್ವಾ ಅಪ್ಪ? ಜಾಣ ನೀನು. ಜಯಂತ್, ನೀನೀಗ ಈಗ ರಜಾ ಅಲ್ವಾ ನಿಂಗೆ? ಏನೆಲ್ಲ ಮಜಾ ಮಜಾ ಮಾಡಿದೆ ರಜದಲ್ಲಿ? ಅಯ್ಯೋ, ಬೆಂಗಳೂರಲ್ಲಿ ಏನು ಮಜಾ ಮಾಡಕ್ಕೆ ಆಗಲ್ಲ ಅಲ್ವೇನೋ? ಮನೆಯಿಂದ ಹೊರಗಡೆನೆ ಹೋಗಕ್ ಆಗಲ್ಲ ಅಲ್ವಾ? ಟ್ರಾಫಿಕ್, ಗಲಾಟೆ. ಹ್ಮ್,
1: ಸೈಕಲ್ ಓಡಿಸ್ತಾ ಮ್ಯಾಮ್.

0: ನಿಮ್ ಮನೆ ರೋಡಲ್ಲೆಲ್ಲ ಸೈಕಲ್ ಓಡಿಸ್ತೀಯಾ? ಮತ್ತೆ ಎಲ್ಲೂ ಟ್ರಿಪ್ ಎಲ್ಲ ಹೋಗ್ಲಿಲ್ವಾ? ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಲಿಲ್ವಾ ನಿಂಗೆ? ಮತ್ತೇನು, ಜೂನ್ ಫಸ್ಟ್ ಸ್ಕೂಲೇ ಶುರು ಆಗ್ಬಿಡುತ್ತಲ್ಲ ನಿಂಗೆ ಅಲ್ವಾ? ಮತ್ತೆ ಎಲ್ಲಾದ್ರೂ ಟ್ರಿಪ್ಗೆ ಹೋಗ್ಬೇಕು ತಾನೆ? ಮತ್ತೆ ಒಂಚೂರು ನಾಳೆನೆ ಸ್ಟಾರ್ಟಾ? ಓ, ಹಂಗಾರೆ ಎಲ್ಲ ಫುಲ್ಲು ಹೊಸ ಬುಕ್ಕು ಹೊಸ ಬ್ಯಾಗು ಎಲ್ಲ ತಗೊಂಡು ಫುಲ್ ರೆಡಿ ಆಗ್ಬಿಟ್ಟಿದ್ಯಾ? ಎಲ್ಲ ಹೊಸ ಬುಕ್ಕು ಹೊಸ ಬ್ಯಾಗ್ ಎಲ್ಲ ತಗೊಂಡು ರೆಡಿ ಆಗಿದ್ಯಾ? ಎಲ್ಲ ಪೆನ್ಸಿಲ್ ಪೆನ್ನು ಎಲ್ಲ ಹೊಸ ಹೊಸ ಅದಲ್ವಾ? ಕರೆಕ್ಟ್ ಅಲ್ವಾ? ಫಸ್ಟ್ ಡೇ ಸ್ಕೂಲ್ಗೆ ಹೋಗಕ್ಕೆ ಖುಷಿ ಇರುತ್ತಾ? ಅಯ್ಯೋ, ರಜಾ ಮುಗ್ದೋಯ್ತಲ್ಲ. ಅಲ್ಲ ಅಲ್ಲ ಅಲ್ಲ ಜಯಂತ್, ಫಸ್ಟ್ ಡೇ ಸ್ಕೂಲ್ಗೆ ಹೋಗುವಾಗ ಅಯ್ಯೋ ರಜಾ ಮುಗ್ದೋಯ್ತಲ್ಲ ಅಂತ ಬೇಜಾರು, ಅಥವಾ ಅಬ್ಬಾ ಇಷ್ಟು ದಿವಸ ರಜಾ ಆಯ್ತು?
1: ಇಲ್ಲ ಮ್ಯಾಮ್, ನನ್ ಸ್ಕೂಲ್ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ಇಷ್ಟ ದಿನ ಹೆಂಗಿಲ್ಲೋ ಅಂತ ನಾನು ಅದಕ್ಕೆ ಬೇಜಾರ ಮಾಡ್ಕೊಂಡಿದ್ದೆ ಮ್ಯಾಮ್.
0: ಓ, ಯಾವಾಗ ಸ್ಕೂಲ್ ಶುರು ಆಗುತ್ತೋ ಅಂತ ಕಾಯ್ತಾ ಇದ್ಯಾ ಅಲ್ವಾ? ನಿಜ ಕಣೋ, ಮನೇಲಿ ಇದ್ದು ಇದ್ದು ಇದ್ದು ಬೇಜಾರಾಗ್ಬಿಟ್ಟಿದೆ. ಫ್ರೆಂಡ್ಸ್ ಎಲ್ಲ ನೋಡ್ಬೋದು, ಮಾತಾಡ್ಬೋದು ಅಲ್ವಾ? ನಿಂಗ್ ತುಂಬಾ ಇಷ್ಟ ಟೀಚರ್ ಯಾರು? ಮೀನಾಕ್ಷಿ ಮೇಡಮ್. ಏನ್ ಪಾಠ ಮಾಡ್ತಾರ ಅವರು, ಯಾವ ಸಬ್ಜೆಕ್ಟು? ಹಾ ಹೌದಾ, ಇವಿಎಸ್ ಅಂದ್ರೆ ಎನ್ವೈರನ್ಮೆಂಟ್ ಸೈನ್ಸ್ ಅಲ್ವಾ? ಹಾ, ನಿಂಗ್ ಇದು ಪರಿಸರ ಅಂದ್ರೆ ಎಲ್ಲ ತುಂಬಾ ಇಷ್ಟ. ಹ್ಮ್ ಹೇಳು. ಹಾ, ಯಾವ ಹಾಡ್ ಬೇಕು ಹೇಳು.
1: ನನ್ಗೆ ಆಕಾಶ್ ಚಿತ್ರದಿಂದ ನೀನೇ ನೀನೇ ನನಗೆಲ್ಲ ನೀನೇ ಗೀತ ಬೇಕಿತ್ತು ಮ್ಯಾಮ್.
0: ಎಲ್ಲಿ ಒಂಚೂರು ಹೇಳು ಹಂಗೆ ನೋಡೋಣ. ನೀನೇ ನೀನೇ ನಾ ಹೇಳು ಹೇಳು.
1: ನೀನೇ ನೀನು ನನಗೆಲ್ಲ ನೀನು, ಮಾತು ನೀನೇ ಮನಸ್ಸೆಲ್ಲ ನೀನು, ನನ್ನ ಪ್ರೀತಿಗಿಂತ ನಿನ್ನ ಪ್ರೀತಿ ತಾನೇ, ನಾನು ಇರದ ನೀನು ಇರದ ಮೇಲೆ ಹೇಗೆ ಇರಲಿ ನಾನು ಜಾನೆ.
0: ಥ್ಯಾಂಕ್ ಯು ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹಾಡಿದಿ ಜಯಂತ್. ಖಂಡಿತ ನೋಡಿ, ಈಗ ನಿಂಗೋಸ್ಕರ ಹಾಡು ಬಂದೇ ಬಿಡ್ತು. ಓಕೆ, ಬಾಯ್
1: ಬಾಯ್
0: ಬಾಯ್.

0: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
1: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
0: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಪೊಲೀಸ್
4: ಮಿಸ್ ಸೀಮಾ?
3: ಹೌದು.
4: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಆದ್ರೆ ನಾನು
4: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
4: 1 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಅಷ್ಟೊಂದ್ ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
5: ಹಲೋ ಮಮ್ಮ.
3: ಹಾಯ್.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು. ಭಾನುವಾರ ನಾವು ಮಕ್ಕಳ ಗೀತೆಗಳನ್ನ, ಮಕ್ಕಳ ಮಾತುಗಳನ್ನ ಕೇಳ್ತಾ ಅವರ ಹಾಡುಗಳನ್ನ ಪ್ರಸಾರ ಮಾಡ್ತೀವಿ. ಹಲೋ, ನಮಸ್ಕಾರ. ಹಲೋ, ಯಾರು ಮಾತಾಡ್ತಿರೋದು? ನಿನ್ ಹೆಸರು ಹೇಳು.
1: ದಯಾನಂದ.
0: ಅಲ್ಲ ಕಣೋ, ನಿನ್ ಹೆಸರು ಹೇಳಕ್ಕೆ ಅಮ್ಮ ಹೇಳ್ಕೊಡ್ಬೇಕಾ ನಿಂಗೆ, ದಯಾನಂದ್ ಅಂತ ಹೇಳು ಅಂತ? ನಿನ್ ಹೆಸರು ಗೊತ್ತು ತಾನೇ ನಿಂಗೆ? ಏನು ನಿನ್ ಹೆಸರು?
1: ದಯಾನಂದ.
0: ಮತ್ತೆ ನಾನೀಗ ಕೇಳ್ದೆ ಅಪ್ಪ ನಿನ್ ಹೆಸರೇನು ಅಂತ, ನೀನ್ ಅಮ್ಮನ ಮುಖ ನೋಡ್ದೆ, ಅದಕ್ಕೆ ಅಮ್ಮ ಹೇಳಿದ್ರು ಹೇಳು ದಯಾನಂದ್ ಅಂತ ಹೇಳಿದ್ರು, ಅದಕ್ಕೆ ನೀನು ದಯಾನಂದ್ ಅಂದೆ. ನೀನೇ ಹೇಳ್ಬೇಕಪ್ಪ, ನೀನೇ ಉತ್ತರ ಕೊಡ್ಬೇಕು. ಓಕೆ, ಅಮ್ಮನ ಕಡೆ ನೋಡಬಾರ್ದು. ಓಕೆನಾ? ಹ್ಮ್. ಈಗ ಹೇಳು, ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? ಥರ್ಡ್ ಸ್ಟ್ಯಾಂಡರ್ಡ್, ಮೂರನೇ ಕ್ಲಾಸು. ಹ್ಮ್. ಯಾವ ಸ್ಕೂಲು? ಎಲ್ಲಿಂದ ಮಾತಾಡ್ತಿದ್ಯಾ? ಬೆಂಗ್ಳೂರಲ್ಲ. ಓಕೆ. ಮತ್ತೆ ಈಗ ದಯಾನಂದ್ಗೆ ಯಾವ ಹಾಡು ತುಂಬಾ ಇಷ್ಟ? ಆಹಾ, ಆ ಹಾಡು ಕೇಳಿದ್ಯಾ ನೀನು? ಇಷ್ಟನಾ ನಿಂಗೆ ತುಂಬಾ? ಆ ಸಿನಿಮಾ ನೋಡಿದ್ಯಾ? ಇಲ್ವಾ? ಓಕೆ. ಮತ್ತೆ ಹಾಡು ಮಾತ್ರ ಕೇಳಿದ್ಯಾ? ಅಪ್ಪ ಅಮ್ಮ ಮನೆಯಲ್ಲಿ ರೇಡಿಯೋ ಹಾಕಿರ್ತಾರೆ, ಅವಾಗ ಹಾಡು ಕೇಳಿದ್ಯಾ ಅಲ್ವಾ? ದಯಾನಂದ್, ಸ್ಕೂಲ್ ಶುರು ಆಯ್ತಾ ಇನ್ನು ಇಲ್ವೋ? ನಾಳೆಯಿಂದನ ಶುರು ಆಗೋಯ್ತಾ ಆಗ್ಲೇ? ಓ, ಯಾವ ಸಿಲೆಬಸ್ ನಿಂದು? ಐ ಸಿ ಎಸ್ ಇನ, ಸಿ ಬಿ ಎಸ್ ಇನ, ಸ್ಟೇಟ್ ಸಿಲೆಬಸ್, ಯಾವುದು? ಯಾವ ಸಿಲೆಬಸ್ ನಿಂದು? ಮೂರನೇ ಕ್ಲಾಸ್ ಏನ್ ಓದ್ತೀಯಾ? ಕನ್ನಡ ಇದೆಯಾ ನಿನಗೆ? ಕನ್ನಡ ಆ ಎಲ್ಲ ಹೇಳ್ಕೊಡ್ತಾರಾ ನಿಂಗೆ? ಬರುತ್ತಾ ನಿಂಗೆ?

0: ಭಾನುವಾರದ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮಕ್ಕಳ ಮಾತನ್ನ ಕೇಳಿದಿರಿ. ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮನೆಯ ಸುತ್ತಮುತ್ತ ಮಕ್ಕಳು ಇದ್ರೆ ಅಥವಾ ಮಕ್ಕಳ ಸ್ನೇಹಿತರಿದ್ರೆ ಎಲ್ಲರೂ ಭಾನುವಾರಗಳಂದು ಸೇರ್ಕೊಳ್ಳಿ, ನಮ್ಮ ಜೊತೆ ಮಾತಾಡಿ, ಮಕ್ಕಳ ಜೊತೆ ಮಾತಾಡೋಣ, ಅವರ ಇಷ್ಟದ ಗೀತೆಗಳನ್ನು ನಾವು ಕೇಳೋಣ. ಸಮಯ ಆಗಿದೆ 1 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಕಂಚನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾಪಿಸುತ್ತವೆ. ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಜಿನೆವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ಬೆಳಗ್ಗೆ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ಬಿಜೆಪಿ

ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತಿತರ ನಾಯಕರು ಹಾಜರಿದ್ದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಸಾವು ಅನ್ನುವುದು ಅನಿವಾರ್ಯ. ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
3: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು.
6: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚೆ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.

ಸಮಯಾಗಿದೆ 1:06 ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಮಕ್ಕಳು ಮಾತಾಡಿದ್ದು ಕೇಳೋಕೆ ಎಂಥ ಚಂದ, ಸೊಗಸಾಗಿ ಮಾತಾಡಿದ್ರು ನಾವು ಮಕ್ಕಳು ಅಂತ ಅನ್ಕೊಳ್ತೀವಿ, ಎಂಥ ಒಳ್ಳೊಳ್ಳೆ ಗೀತೆಗಳನ್ನು ಕೇಳಿದ್ರು ಮಕ್ಕಳು ಅಂತ ಸುಮಾರು ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ. ಭಾನುವಾರದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೇಳ್ತಾ ಇದ್ದೀವಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಕೆಲವರು ಹೇಳಿದಿರಿ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬದಿಂದ

0: ಇಸ್ ಗೋಲ್ಡ್ ಕಾರ್ಯಕ್ರಮ ನಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ದಾರೆ ವೆಂಕಟೇಶ್ ಸುಂಕದ ಕಟ್ಟೆ. ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ವಿಷ್ಣುವರ್ಧನ್ ಅವರು ಹಾಡಿದ ಹಾಡನ್ನ ಕೇಳಿಸಿದ್ರಿ, ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ದಾರೆ. ಹಾಗೆ ನನ್ನ ಸಂದೇಶನ ನೀವು ಓದ್ಲಿಲ್ಲ ಅಂತ ಹೇಳಿದ್ದಾರೆ ಸುಮಾ ಸುಂಕದ ಕಟ್ಟೆಯಿಂದ. ಈಗ ಓದದ್ವಲ್ಲ ಸುಮಾ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಯಶಸ್ವಿನಿ ಗಿರಿಜಮ್ಮ ಅವರು ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು, ಎಲ್ಲವೂ ಸೊಗಸಾಗಿತ್ತು ಅಂತ ಹೇಳಿದಿರಿ. ಕೆಲವರು ಈ ನಂಬರ್ಗೆ ಕರೆ ಮಾಡಿದಿರಿ, ಇದಕ್ಕೆ ಕರೆ ಮಾಡಿದರೆ ನಮಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಈ ಸಂಖ್ಯೆಗೆ ಅಂದರೆ 9483091029 ಈ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶಗಳನ್ನು ಮಾತ್ರ ಕಳಿಸಿ, ನಮಗೆ ಓದೋದಕ್ಕೆ ಸುಲಭ ಆಗತ್ತೆ. ಮೊದಲು ನಿಮ್ಮ ಹೆಸರನ್ನು ಹಾಕಿ ಆಮೇಲೆ ನೀವು ಏನು ಹೇಳಬೇಕು ಅಂತಿದ್ದೀರಿ ಅದನ್ನು ಹೇಳಿ, ನಾವು ಸಾಧ್ಯ ಆದಷ್ಟು ಎಲ್ಲ ಸಂದೇಶಗಳನ್ನು ಓದೋದಕ್ಕೆ ಪ್ರಯತ್ನಿಸ್ತೇವೆ. ಸಮಯ ನಮಗೆ ಎಷ್ಟಿದೆ ಆ ಅವಧಿಯಲ್ಲಿ ನಿಮ್ಮ ಎಲ್ಲ ಸಂದೇಶಗಳನ್ನು ನಾವು ನೋಡ್ತೇವೆ. ರವಿವಾರದ ಮುಂಜಾನೆ ಎಲ್ಲ ಗೀತೆಗಳು ಇಷ್ಟ ಆಯಿತು ಅಂತಾರೆ ಮಹಾಲಿಂಗಪ್ಪ ಜಾಲವಾದಿಯವರು. ಹರೀಶ್ ಅವರು ಸಂದೇಶ ಕಳಿಸಿದಿರಿ, ಕಲಾಭಾರತಿ ಕಾರ್ಯಕ್ರಮ ಎಷ್ಟು ಸೊಗಸಾಗಿತ್ತು, ಸಿದ್ಧಾರ್ಥ ಬೆಳ್ಮಣ್ಣು ಅವರು ಎಷ್ಟೊಂದು ಒಳ್ಳೊಳ್ಳೆಯ ಗೀತೆಗಳನ್ನು ಹಾಡಿದ್ದಾರೆ, ಅವರು ಹಾಡಿದ ಗೀತೆಗಳು ಅವರಿಗೆ ನೀವು ಕೊಟ್ಟ ಒಂದು ಇಂಟ್ರೊಡಕ್ಷನ್ ಕೇಳಿ ನಮಗೆ ಅವರನ್ನು ಮತ್ತು ಅವರ ಗೀತೆಗಳನ್ನು ಆಸ್ವಾದಿಸೋದಕ್ಕೆ ಸಾಧ್ಯ ಆಯಿತು ಅಂತಾರೆ ಜೆ ಸಿ ನಗರದ ಮೈತ್ರಿ ಅರುಣ ಅವರು. ಹೊವಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಕೂಡ ಇದೇ ಅಭಿಪ್ರಾಯವನ್ನು ಹೇಳಿದಿರಿ. ಹಾಸನದ ಎಸ್ಎಂ ಶೋಭಾ ಅವರು, ನನಗೆ ತುಂಬ ಇಷ್ಟ ಬೆಳ್ಮಣ್ಣು ಅವರ ಹಾಡುಗಳು, ಅದರಲ್ಲೂ ಸೂಫರ್ಮ್ ಸೋನಲ್ಲಿ ಅವರು ಒಂದು ಹಾಡು ಹಾಡಿದ್ದಾರೆ ಅದು ನನಗೆ ಬಹಳ ಇಷ್ಟ ಅಂತ ಹೇಳ್ತಾರೆ. ಮಂಡಿಕಲ್ ಕೃಪಾ ಅವರು, ಕಲಾಭಾರತಿಯಲ್ಲಿ ಎಷ್ಟು ಒಳ್ಳೆಯ ಹಾಡುಗಳನ್ನು ಆಯ್ಕೆ ಮಾಡಿದ್ರಿ, ತುಂಬ ಹೃದಯದ ಅಭಿನಂದನೆಗಳು ಅಂತಾರೆ. ಮಕ್ಕಳ ಜೊತೆಗಿನ ಮಾತು ತುಂಬ ಚೆನ್ನಾಗಿತ್ತು ಅಂತಾರೆ ರಾಣಿ ಮಳೂರವರು. ಅಭಿನಂದನ್ ಜೈನ್ ಮತ್ತು ಅಧೀಶ್ ಇಬ್ರು ಮಾತಾಡಿದ್ದು ಬಹಳ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು ಅಂತಾರೆ ನಮ್ಮ ಶ್ರೋತೃ. ಶಹಜಹಾನ್ ಅವರು, ಕರೆಗೊಂದು ಹಾಡಿನಲ್ಲಿ ಮಕ್ಕಳ ಮುದ್ದು ಹಾಡು ಮುದ್ದು ಮಾತು ಮತ್ತೆ ಅವರ ಇಷ್ಟದ ಗೀತೆಗಳು ಮತ್ತೆ ಅವರೇ ಹಾಡಿದ್ದು ಕೇಳಿ ತುಂಬಾ ಖುಷಿ ಆಯಿತು ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ. ಅನಿಲ್ ಕುಮಾರ್ ತಡಕನಹಳ್ಳಿ, ಪೂರ್ಣಿಮಾ ಮೇಸ್ತ್ರಿ ಜಯನಗರದಿಂದ, ಮಕ್ಕಳ ತರಲೆ ಅಂದರೆ ಎಂಥ ಚಂದ ಅಂತಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಸಂತೋಷ್ ಚರಣ್ ಚಂದ್ರಕಲಾ ಅವರು ಸುಂಕದ ಕಟ್ಟೆಯಿಂದ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿತ್ತು ಅಂತ ಹೇಳಿದಿರಿ. ಗುಂಡ್ಲುಪೇಟೆಯ ವಾಣಿ ಸಿದ್ದರಾಜು ಅವರು ಸಂದೇಶವನ್ನು ಕಳಿಸಿದ್ದೀರಿ. ಅಂಜು ಗಾಂಧಿ ಬಜಾರ್ನಿಂದ, ಪುಟ್ಟರಾಜು ಕಸವನಹಳ್ಳಿ ಬೆಂಗಳೂರಿನಿಂದ, ಇನ್ನು ಸಾಕಷ್ಟು ಸಂದೇಶಗಳಿವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ಮತ್ತೊಮ್ಮೆ ನೋಡೋಣ. ಸಮಯ ಈಗ 1:10 ಆಗಿದೆ. ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಉಗಾಂಡ ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜಯಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ

0: ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆಯಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆಯಿದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಾಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047ರ ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು. ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶಕ್ಕೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ

ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ ಎಸ್ಎಫ್ಟಿಪಿಎಸ್ನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026ರ ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೊಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್ 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಅನುದಿನ ಓಂಕಾರ ಝೇಂಕಾರ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 1:21. ಶನಿವಾರ ಭಾನುವಾರ 1:20 ನೀವು ಕೇಳುವ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸಂದೇಶ ನಮಗೆ ಸಂಗೀತ ನಿಮಗೆ. ನೀವು ನಮಗೆ ಸಂದೇಶಗಳನ್ನು ಕಳಿಸ್ತೀರಿ, ನಾವು ನಿಮ್ಮ ಮೆಚ್ಚಿನ ಆಯ್ದ ಗೀತೆಗಳನ್ನು ಅಥವಾ ಆಯ್ದ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ನಮಗೆ ನೀವು ಸಂದೇಶಗಳನ್ನು ಕಳುಹಿಸಬಹುದಾದ ಸಂಖ್ಯೆ

9484 83 09 1029. ನಿಮ್ಮ ಹೆಸರನ್ನು ಹಾಕಿ, ನಿಮ್ಮ ಊರನ್ನು ಹಾಕಿ, ಮತ್ತೆ ನಿಮಗೆ ಯಾವ ಹಾಡು ಬೇಕು ಅಂತ ಹಾಕಿ ಸಂದೇಶಗಳನ್ನು ನಮಗೆ ಕಳಿಸಿ. ಈ ಸಂಖ್ಯೆಗೆ ದಯಮಾಡಿ ಕರೆ ಮಾಡದೇ ಇರುವುದು ಒಳ್ಳೆಯದು, ಯಾಕೆಂದರೆ ಕರೆಗಳನ್ನು ಸ್ವೀಕರಿಸೋದಕ್ಕೆ ಈ ಸಂಖ್ಯೆಯಲ್ಲಿ ನಮಗೆ ಕರೆಗಳನ್ನು ಸ್ವೀಕರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಾಟ್ಸಪ್ ಸಂದೇಶಗಳನ್ನು ಮಾತ್ರ ನಮಗೆ ಕಳಿಸಿ. ಬೆಂಗಳೂರಿನ ನವ್ಯ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅವರು ಹೇಳ್ತಾರೆ, ಇವತ್ತು ಪ್ರಸಾರವಾದ ಕಲಾಭಾರತಿ ತುಂಬಾ ಚೆನ್ನಾಗಿತ್ತು. ಸಿದ್ಧಾರ್ಥ ಬೆಳ್ಮಣ್ಣು ಅವರ ಧ್ವನಿ ನಿಜವಾಗಿ ನೀವು ಹೇಳಿದ ಹಾಗೆ ಒಂದು ಮಾಯೆ. ಅವರ ಧ್ವನಿಯಲ್ಲಿ ಏನೋ ಒಂದು ಸುಮಧುರ ಭಾವ ಇದೆ. ನನಗೆ ಅವರು ಎಷ್ಟೊಂದು ಹಾಡುಗಳನ್ನು ಹಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅವರ ಯಾವುದಾದರೂ ಒಂದು ಗೀತೆಯನ್ನು ನನಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದಿರಿ. ಆಯಿತು ನವ್ಯ ಅವರೇ, ಮೆಚ್ಚಿನ ಗೀತೆಗಳ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಸಿದ್ಧಾರ್ಥ ಬೆಳ್ಮಣ್ಣು ಅವರ ಧ್ವನಿಯನ್ನು ಕೇಳ್ತಾ ಆರಂಭಿಸೋಣ.

ನವ್ಯ ಅವರ ಅಪೇಕ್ಷೆಯ ಮೇರೆಗೆ ಪುಷ್ಪಕ ವಿಮಾನ ಚಿತ್ರದ ಗೀತೆ ಕೇಳಿದಿರಿ. ಸಂಧ್ಯಾ ಮೋಹನ್ ಅವರು ಕೆಆರ್ ಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ಬೇಕಂತೆ ಈ ಹಾಡು ಕಲ್ಲು ವೀಣೆ ನುಡಿಯಿತು ಚಿತ್ರದ್ದು. ಆಡಿದ್ದಾರೆ ವಾಣಿ ಜಯರಾಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಹೊಸಿಲು ಮೆಟ್ಟಿದ ಹೆಣ್ಣು ಚಿತ್ರದ ಗೀತೆಯನ್ನ ಕೇಳಬೇಕು, ದಯವಿಟ್ಟು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನು ಕಳಿಸಿದವರು ಹೈದರಾಬಾದ್ನ ಇಂದಿರಾ ಅವರು. ಹೊಸಕೆರೆಹಳ್ಳಿ ಅಶೋಕ್ ಕುಮಾರ್ ಅವರಿಗೆ ಬೇಕಂತೆ ಈ ಹಾಡು. ಚಿತ್ರ ಕೆರಳಿದ ಸಿಂಹ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.
1: ನಿಂತ್ಕೋ ಅಲ್ಲಿ,

ಉತ್ತರಹಳ್ಳಿಯ ಭಾರತಿ ಹಾಗೂ ಗುಳೆದ ಗುಡ್ಡದ ವಿರೂಪಾಕ್ಷ ಅವರು ಕೇಳಿರುವ ಗೀತೆ ಇದು. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿದೆ ಲವ್ ಇನ್ ಮಂಡ್ಯ ಚಿತ್ರದ್ದು.

ಸಮಯ ಆಗಿದೆ 1:44. ಕೇಳ್ತಾ ಇದ್ದೀರಿ ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮಗೆ ನೀವು ಸಂದೇಶಗಳನ್ನು ಕಳಿಸ್ತೀರಿ, ನಿಮ್ಮ ಮೆಚ್ಚಿನ ಆಯ್ದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಸುಮಾರು 100-120 ಸಂದೇಶಗಳಲ್ಲಿ ಆಯ್ದ ಗೀತೆಗಳನ್ನು ನೀವು ಆಲಿಸ್ತೀರಿ. 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಸಂದೇಶಗಳನ್ನು ಕಳಿಸಬಹುದು. ಇವತ್ತು ಸಹೋದರರ ದಿನ ಇದೆ, ಹಾಗಾಗಿ ನಮಗೆ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ. ತುಂಬ ಚೆನ್ನಾಗಿದೆ ಅಣ್ಣ ತಮ್ಮನ ಹಾಡು ಅಂತ ಸುಮಾರು ಜನ ಕೇಳಿದಿರಿ. ಉಮೇಶ್ ಅವರು ಸಿರಿಗೆರೆಯಿಂದ, ಸಹನ, ಜಾನಕಿ, ನಿರಂಜನ, ಭೂಪ, ವೆಂಕಟೇಶ್, ಸುಷ್ಮಿತಾ ಮತ್ತು ಮನೆಯವರು, ಉಮಾಪತಿ ಹಗರಿಬೊಮ್ಮನಹಳ್ಳಿಯಿಂದ ನಿಮ್ಮೆಲ್ಲರಿಗಾಗಿ ಈ ಹಾಡು. ಚಿತ್ರ ಕಾರ್ಮಿಕ ಕಳ್ಳನಲ್ಲ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ರಮೇಶ್.

ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ ಗೌರಮ್ಮ ಕಾವೇರಿಯಿಂದ.

ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 2:15. ಸಂದೇಶ ನಮಗೆ, ಸಂಗೀತ ನಿಮಗೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯಲಿದೆ. ನಂಜುಂಡಿ ಕಲ್ಯಾಣ ಚಿತ್ರದ ಈ ಗೀತೆಯನ್ನು ಕೇಳಬೇಕಂತೆ ಕಾಶಿನಾಥ, ರಾಜೇಶ್ವರಿ, ಅಪ್ಪಯ್ಯ, ಲಕ್ಷ್ಮೀ, ಆರುಷ ಮತ್ತು ಮನೆಯವರು.

ಅಪೂರ್ವ ಜೋಡಿ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನ ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ ಮುಧೋಳದ ತನುಶ್ರೀ, ನಿಹಾರಿಕಾ, ಅದ್ವೈತ, ಶಂಕರ ಮತ್ತು ಇನ್ನು ಅನೇಕ ಬಂಧುಗಳು.

ಅಪೂರ್ವ ಜೋಡಿ ಚಿತ್ರದ ಗೀತೆ ಕೇಳಿದಿರಿ. ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮದ ಕೊನೆಯ ಗೀತೆ

0: ಈ ಗೀತೆಯನ್ನ ಕೇಳಬೇಕಂತೆ ಗೋಕಾಕ್ ತಾಲೂಕು ಕೌಜಿಲಗಿಯ ಕಲ್ಲಯ್ಯ, ಪ್ರಭಾವತಿ, ಶಿವಲಿಂಗಯ್ಯ ಮತ್ತು ಮನೆಯವರು.
1: ಗೋಪಿ ಮಾನಸಹಾರಿ
0: ಚಿತ್ರ ದಾರಿ ತಪ್ಪಿದ ಮಗ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.
2: ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕೀ. ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000

0: ದರಿ ತಪ್ಪಿದ ಮಗ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಈ ಗೀತೆಯೊಂದಿಗೆ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಮುಗಿಸೋಣ. ಸಮಯ 2:30. ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ದತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khti.gaedag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800117100 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000 ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು ಕೈ ಜೋಡಿಸಬೇಕೆಂದು ಕೆಜಿಎಫ್ನ ಮಾಜಿ

ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನಾವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾ ರಾಜಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದಾಗಿ ಬಾಲಕ ಮೃತಪಟ್ಟಿದ್ದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ ಮೇ 10ರಂದು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುವಾಗ ಬೆಂಗಳೂರಿನ ಹರ್ಷಿತ್ ಎಂಬ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದನು. ಕಾವೇರಿ ವನ್ಯಜೀವಿಧಾಮದ ಸಿಬ್ಬಂದಿ ಕಳೆದ 14 ದಿನಗಳಿಂದ ವಿವಿಧ ಮಾದರಿಯ 3 ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಹೆಣ್ಣು ಚಿರತೆಯೊಂದು ಬೋನಿಗೆ ಸೆರೆಯಾಗಿದ್ದು ರಕ್ತದ ಮಾದರಿ ಕ್ಯಾಮೆರಾ ಟ್ರಾಪ್ನಲ್ಲಿ ಸೆರೆ ಸಿಕ್ಕ ಚಿರತೆಯ ದೃಶ್ಯಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ತಜ್ಞರಿಗೆ ರವಾನೆ ಮಾಡಲಾಗಿದ್ದು ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಬಗ್ಗೆ ದೃಢಪಡಿಸಲಾಗುವುದು. ಸೆರೆ ಸಿಕ್ಕ ಚಿರತೆಯನ್ನು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನಕ್ಕೆ ರವಾನೆ ಮಾಡಲಾಗುವುದು ಎಂದು ಕಾವೇರಿ ವನ್ಯಜೀವಿಧಾಮದ ಡಿಸಿಎಫ್ ಸುರೇಂದ್ರ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೆ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
4: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
5: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಹಲೋ
7: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
6: ಮತ್ತೆ?
7: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
8: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
7: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
9: ಸರ್, 2 ಲಕ್ಷ ಏನಾಯ್ತಪ್ಪ?
10: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
7: ಅರೆ,
10: ಕಟ್ ಮಾಡಿದ್ರು.
9: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
10: ಫ್ರಾಡ್?
9: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
11: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
12: ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. ಇವತ್ತು ರಾಬರ್ಟ್ ಚಿತ್ರದ ಗೀತೆಗಳನ್ನು ಕೇಳಲಿದ್ದೀರಿ. ತರುಣ್ ಸುಧೀರ್ ಅವರ ನಿರ್ದೇಶನ, ಉಮಾಪತಿ ಶ್ರೀನಿ.

ವಾಸ್ ನಿರ್ಮಾಪಕರು ದರ್ಶನ್, ಆಶಾ ಭಟ್, ಜಗಪತಿ ಬಾಬು, ದೇವರಾಜ್, ರವಿಶಂಕರ್, ವಿನೋದ್ ಪ್ರಭಾಕರ್ ಅವರ ತಾರಾಗಣ. ಕೇಳಿ ರಾಬರ್ಟ್ ಚಿತ್ರದ ಹಾಡುಗಳು.

ಚಿತ್ರತಾನ ಒಂದೇ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇವತ್ತಿನ ಚಿತ್ರ ರಾಬರ್ಟ್. ರಾಬರ್ಟ್ ಚಿತ್ರಕ್ಕೆ ಸಂಗೀತ ನೀಡಿದವರು ಅರ್ಜುನ್ ಜನ್ಯ ಹಾಗೂ ವಿ ಹರಿಕೃಷ್ಣ. ಹರಿಕೃಷ್ಣ ಅವರು ಹಿನ್ನೆಲೆ ಸಂಗೀತವನ್ನು ನೀಡಿದರು, ಅರ್ಜುನ್ ಜನ್ಯ ಅವರು ಸಂಯೋಜನೆಯನ್ನ ಮಾಡಿದರು. ರಾಬರ್ಟ್ ಚಿತ್ರದ ಮೊದಲ ಹಾಡು ಬಾ ಬಾ ಬಾ ರೆಡಿ, ಇದು ಮಾರ್ಚ್ 2020ರಲ್ಲಿ ಮೊದಲು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆಯಾಯಿತು. ಆಮೇಲೆ ಒಂದೊಂದೇ ಗೀತೆಯನ್ನು ಬಿಡುಗಡೆ ಮಾಡಿ 2021ರಲ್ಲಿ ಚಿತ್ರದ ಬಿಡುಗಡೆ ಆಯಿತು. ಕನ್ನಡ ಮತ್ತು ತೆಲುಗು ಎರಡೂ ಆವೃತ್ತಿಗಳಲ್ಲಿ ಚಿತ್ರ ಬಿಡುಗಡೆಯಾಯಿತು.

0: ಅಜ್ಜಿ ಹೊಸ ಕನ್ನಡಕ ತಗೊಂಡ್ಯಾ?
1: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000-6,000 ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣ ಆಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಮ್ಮಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
0: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
4: ಸುಮಾರು 50 ಕೋಟಿ ಬಂಡವಾಳದಲ್ಲಿ ತಯಾರಾಗಿದ್ದು ರಾಬರ್ಟ್ ಚಿತ್ರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಆಶಾ ಅವರ ಅಭಿನಯದಲ್ಲಿತ್ತು. 101 ಕೋಟಿ ಗಳಿಸಿ ಇದು ಲಾಭವನ್ನ ಮಾಡಿತು ಅಂತ ಚಿತ್ರತಂಡ ಹೇಳಿತು. ಜನಪ್ರಿಯ ಅಂಶಗಳು ಸದಭಿರುಚಿ, ಶುದ್ಧ ಮನರಂಜನೆ, ರಾಬರ್ಟ್ ಚಿತ್ರ ಅಂತ ಪತ್ರಿಕೆಗಳು ಅಭಿಪ್ರಾಯಪಟ್ಟವು. ಚಿತ್ರದ ಈ ಗೀತೆಯಂತೂ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಕನ್ನಡದಲ್ಲಿ ಈ ಗೀತೆಯನ್ನು ಹಾಡಿದ್ದು ಶ್ರೇಯಾ ಘೋಷಲ್. ತೆಲುಗಿನಲ್ಲಿ ಈ ಗೀತೆಯನ್ನು ಮಾಂಗ್ಲಿ ಅವರು ಹಾಡಿದರು. ಮಾಂಗ್ಲಿ ಅವರ ಈ ಹಾಡು ಕನ್ನಡದ ಮೂಲ ಗೀತೆಗಿಂತ ಹೆಚ್ಚು ಜನಪ್ರಿಯವಾಯಿತು ಅನ್ನೋದು ಕೂಡ ಗಮನಾರ್ಹ. ವ್ಯಾಸರಾಜ ಸೋಸಲೆ, ದಿವ್ಯಾ ಕುಮಾರ್, ವಿಜಯ್ ಪ್ರಕಾಶ್, ಶಂಕರ್ ಮಹದೇವನ್, ಶ್ರೇಯಾ ಘೋಷಲ್ ಗೀತೆಗಳಿಗೆ ದನಿಯಾದರು. ನಾಗೇಂದ್ರ ಪ್ರಸಾದ್, ಚೇತನ್ ಕುಮಾರ್ ಹಾಗೂ ಯೋಗರಾಜ್ ಭಟ್ ಅವರು ಗೀತೆಗಳನ್ನು ಬರೆದರು. ದರ್ಶನ್ ಅವರ ಅಭಿನಯದ ರಾಬರ್ಟ್ ಚಿತ್ರದ ಬಹಳ ಜನಪ್ರಿಯ ಗೀತೆ ಇದು.

ಜನಪ್ರಿಯ ಅಂಶಗಳು, ಸದಭಿರುಚಿ, ಶುದ್ಧ ಮನರಂಜನೆಯ ಚಿತ್ರ ಅಂತ ಪತ್ರಿಕೆಗಳು ಹೇಳಿದರೆ, ಅಭಿಮಾನಿಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಚಿತ್ರವನ್ನ ನಾವು ಸಂಭ್ರಮಿಸಿದೀವಿ ಅಂತ ಬಿಡುಗಡೆಯಾದ ದಿನವೇ ಘೋಷಿಸಿ ಸಂಭ್ರಮ ಪಟ್ಟರು. ಬಿಡುಗಡೆಯಾದ ದಿನವೇ 21 ಕೋಟಿ ಗಳಿಸಿತು ಈ ಚಿತ್ರ ಅಂತ ಅಂಕಿಅಂಶಗಳು ಹೇಳುತ್ತೆ. ಜನಪ್ರಿಯ ಚಿತ್ರ ರಾಬರ್ಟ್ ಈ ಚಿತ್ರದಿಂದ ಆರಿಸಿದ ಗೀತೆಗಳನ್ನು ಇಂದಿನ ಚಿತ್ರತಾಣದಲ್ಲಿ ಕೇಳಿದಿರಿ.

ಸಮಯ 3 ಗಂಟೆ ಆಗ್ತಾ ಇದೆ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಪ್ರೀತಿಯ ನಮಸ್ಕಾರಗಳು. ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯಿಂದ ಈಗ ಹಿಂದಿ ಕಾರ್ಯಕ್ರಮ ಕೇಳೋಣ. 4 ಗಂಟೆಯಿಂದ 5 ಗಂಟೆಯವರೆಗೆ ನಿಮ್ಮ ಪ್ರೀತಿಯ ಪರಿಮಳ ಮುಕ್ತ ಮಾತಿನ ಸಂಚಿಕೆ ಮೂಡಿ ಬರಲಿದೆ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

0: ಕೈಯೋ
1: ಸುಮಿ
0: ಅವರ ಚಿನ್ನ.
1: ಓ ಸುಮಿ, ಮಜೀದ್ ಗಯಾ ಸುಮಿ, ಮಜೀದ್ ಗಯಾ. ಶಾಯದ್ ಚಂದನ್ ರಸ್ತೆ ಸಾಪ್ ಹಟ್ ಗಯೆ ಹೈ
0: ಔರ್ ಬಿಖರ್ ಗಯಿ ಹೈ ಮಾದಕ್ ಗಂಧ.

0: ಬೆಲ್ಲ ಉಣಬಡಿಸುವ ನಾದ ಝೇಂಕಾರ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 4:01.
1: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
2: ನನ್ಗಲ್ಲ ಕಣೋ, ನನ್ ಮನೆಯೊಳಗ್ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
3: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
0: ಪರಿಮಳ. ಮುಕ್ತ ಮಾತು, ಮಧುರ ಗಾನ, ಪರಿಮಳ.

0: ಪರಿಮಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ, ನಿಮಗೆಲ್ಲ ಸ್ವಾಗತ. ಏನಿದೆ ಇವತ್ತಿನ ಪರಿಮಳದಲ್ಲಿ? ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಶಾಂತಲಾ ನಾಗರಾಜ್ ಅವರ ಮಾತುಗಳಿವೆ. ನೋವು ನಿರ್ವಹಣೆ ಬಗ್ಗೆ ಡಾಕ್ಟರ್ ರಾಧಿಕಾ ಅವರು ಕಿವಿ ಮಾತನ್ನ ಹೇಳಲಿದ್ದಾರೆ. ಕೃಷಿ ಮಹಿಳೆ, ಗ್ರಾಮೀಣ ಕಲಾವಿದೆ ಅಮೃತೇಶ್ವರಿ ಕವಚೂರ್ ಅವರ ಜೊತೆ ಮಾತುಕತೆ. ಕೇಳ್ತಾ ಇದ್ದೀರಿ ಪರಿಮಳ. ಮುಕ್ತ ಮಾತು, ಮಧುರ ಗಾನ, ವಿವಿಧ ಭಾರತಿ ಆಕಾಶವಾಣಿ ಯಾನ ಪರಿಮಳ.
1: ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ ಗಳು ಸಾಲ್ ಸಾಲಾಗಿ ಬಂದಿದೆ.
2: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಕೇಳ್ತಾ ಇದ್ದೀರಿ ಪರಿಮಳ ಕಾರ್ಯಕ್ರಮ. ಇವತ್ತಿನ ಪರಿಮಳದಲ್ಲಿ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು ಅನ್ನೋದರ ಬಗ್ಗೆ ಶಾಂತಲಾ ನಾಗರಾಜ್ ಅವರ ಮಾತುಗಳಿವೆ. ಹಾಗೆ ಎಷ್ಟೊಂದು ತರಹದ ನೋವುಗಳನ್ನು, ಅದು ಮಾನಸಿಕ ಇರಬಹುದು, ದೈಹಿಕ ಇರಬಹುದು, ನಿತ್ಯ ಜೀವನದಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ, ಈ ನೋವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದರ ಬಗ್ಗೆ ಡಾಕ್ಟರ್ ರಾಧಿಕಾ ಅವರು ತಿಳಿಸಿಕೊಡಲಿದ್ದಾರೆ. ಜನಪದ ಕಲಾವಿದೆ, ಕೃಷಿ ಮಹಿಳೆ ಅಮೃತೇಶ್ವರಿ ಕವಚೂರ್ ಅವರ ಜೊತೆ ಮಾತುಕತೆ ಕೇಳಬಹುದು. ಮೊದಲು ಕೇಳೋಣ, ಮಕ್ಕಳನ್ನು ಹೇಗೆ ಬೆಳೆಸಬೇಕು? ನಮ್ಮಲ್ಲಿ ಯಾರು ಹೇಗಿರಬೇಕು? ಏ, ಹುಡುಗ ಆದರೆ ನೀ ಹೀಗಿರಬೇಕು, ಹುಡುಗಿ ಆದರೆ ಹೇಗಿರಬೇಕು, ಮಹಿಳೆ ಆದರೆ ಹೀಗಿರಬೇಕು, ಪುರುಷ ಆದರೆ ಹೀಗೇ ನಡ್ಕೋಬೇಕು, ಇದನ್ನೆಲ್ಲ ನಮಗೆ ಯಾರು ಹೇಳಿಕೊಟ್ರು? ಅಥವಾ ಈ ಎಲ್ಲವನ್ನು ನಾವು ಹೇಗೆ ಯಾವ ಯಾವ ಸಂದರ್ಭಗಳಲ್ಲಿ ಅನುಸರಿಸ್ತಾ ಇರ್ತೇವೆ, ಇದರ ಬಗ್ಗೆ ನಾವು ಯೋಚನೆ ಮಾಡಿದೀವ? ಯಾವುದು ಸರಿ, ಯಾವುದು ತಪ್ಪು, ಹೇಗಿರಬೇಕು, ಅಥವಾ ಬದಲಾಗ್ತಾ ಇರುವ ಈ ಸಮಾಜದಲ್ಲಿ ನಾವು ಏನೇನೆಲ್ಲ ಮಾಡಬಹುದು, ಆಗಬಹುದು, ಈ ಎಲ್ಲ ವಿಚಾರಗಳ ಸುತ್ತ ಶಾಂತಲಾ ನಾಗರಾಜ್ ಅವರು ಬಹಳ ಚೆನ್ನಾಗಿ ಕಿವಿಮಾತನ್ನು ಹೇಳಿದ್ದಾರೆ, ಕೇಳೋಣ.
1: ಬೆಳಗಿನ 7 ಗಂಟೆ ಸಮಯ, ವೃದ್ಧ ಮಹಿಳೆಯೊಬ್ಬರು ಪಾರ್ಕಿನಲ್ಲಿ ವಾಕಿಂಗ್ ಮಾಡುತ್ತಿದ್ದರು. ಮೂಲೆಯಲ್ಲಿ 5-6 ವರ್ಷದ ಹುಡುಗನೊಬ್ಬ ಬೀಡಿ ಸೇದುತ್ತಿದ್ದ. ಈಕೆ ಹತ್ತಿರ ಹೋಗಿ, ಏನು ಮಗು, ಏನು ಮಾಡುತ್ತಿ ಎಂದರು. ಕಣ್ಣು ಕಾಣಕಿಲ್ವಾ, ಬಿಡಿ ಸೇತ್ತಿದ್ದೀನಿ ಎಂದ. ಇದು ಒಳ್ಳೆಯದಲ್ಲ ಮಗು, ಸೇದಬಾರದು ಎಂದರು. ಯಾಕ್ರೀ, ನಾ ಗಂಡ್ಸಲ್ವಾ ಎಂದು ಗುರುಗುಟ್ಟಿದ. ಈಕೆ ಸಮಾಧಾನದಿಂದಲೇ, ನೀನಿನ್ನೂ ಇಂಥ ಕೆಲಸ ಮಾಡುವ ಗಂಡಸಾಗಿಲ್ಲ, ಈಗಲೇ ಹೀಗೆ ಮಾಡಿದರೆ ಎದೆಗೂಡು ಹಾಳಾಗುತ್ತದೆ, ಮುಂದೆ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ಎಂದೆಲ್ಲ ಪ್ರೀತಿ ಮತ್ತು ಸಹನೆಯಿಂದಲೇ ತಿಳಿ ಹೇಳಿದರು. ಅವನಿಗೆ ಮುಂದೆ ವಾದ ಮಾಡಲು ತಿಳಿಯದೆ ಬೀಡಿಯನ್ನು ಹೊಸಕ್ಕಿ ಎಸೆದು ಓಡಿಹೋದ. ಸ್ವಲ್ಪ ಹೊತ್ತಿಗೆ 2 ವರ್ಷದ ಒಂದು ಮಗುವನ್ನು ಕೊಂಕುಳಲ್ಲಿ ಎತ್ತಿಕೊಂಡ ಮಹಿಳೆಯೊಬ್ಬಳ ಜೊತೆ ಈ ಹುಡುಗನೂ ಬಂದ. ಬೆಂಚಿನ ಮೇಲೆ ಕುಳಿತಿದ್ದ ವೃದ್ಧೆಯ ಹತ್ತರ ಬಂದ ಆ ತಾಯಿ, ನೀವೇನಾ ನಮ್ಮ ಹುಡುಗನ್ ಬೈದಿದ್ದು ಎಂದಳು. ಆಕೆ, ನಾನು ಬೈಯಲಿಲ್ಲ ತಾಯಿ, ಬೀಡಿ ಸೇದುತ್ತಿದ್ದ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದೆ ಅಷ್ಟೇ ಎಂದರು. ನೋಡ್ರಿ ಅಮ್ಮಾರೇ, ನೀವು ಓದ್ಕೊಂಡೋರು, ಏನೇನೋ ಹೇಳ್ತೀರ, ನಮ್ಮಲ್ಲಿ ಇವನಪ್ಪ ಇವನ ಅಣ್ಣಂದ್ರು ಎಲ್ಲ ಸೇರ್ತಾರೆ, ನನಗೆ 6 ಜನ ಗಂಡ್ಮಕ್ಳು, ಈ ಕೈಲಿರೋ ಮಗ ಮತ್ತಿವನು ಮನೆಯಲ್ಲಿದ್ದಾರೆ, ಇವನಿನ್ನೂ ಸ್ಕೂಲ್ಗೆ ಹೋಗಾಕಿಲ್ಲ, ಸುಮ್ನೆ ಮನೆಯಲ್ಲಿದ್ದು ಈ ಮಗಿ ನಡೆಸ್ತಾನೆ, ಅದಕ್ಕೆ ಕಾಸು ಕೊಟ್ಟೆ, ಬಿಡಿ ತಗೊಂಡ. ನೋಡಿ ಇದನ್ ತಿಳ್ಕೊಳ್ಳಿ, ಹೊರಗಡೆ ಗಂಡಸರು ಏನಾರು ಮಾಡ್ಕೊಳ್ಳಿ, ಹೆಂಗಸ್ರಾದ ನಾವು ಯಾಕೆ ಏನು ಅಂತ ಕೇಳಬಾರ್ದು, ನೆಪ್ಪಲ್ ಮಡ್ಕೊಳ್ಳಿ ಎಂದವಳೆ ಬಂದಂತೆಯೇ ಬಿರುಸಾಗಿ ವಾಪಸ್ಸಾದಳು. ಇವತ್ತು ಸಣ್ಣ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ತನ್ನನ್ನು ಪ್ರೀತಿಸುತ್ತಿದ್ದರೆ ಮುಖಕ್ಕೆ ಆಸಿಡ್ ಎರಚುವ ಅಥವಾ ಕೊಲೆಯನ್ನೇ ಮಾಡಿಬಿಡುವ ಕ್ರೌರ್ಯ ಎಲ್ಲದರ ಮೂಲ ಈ ಮೇಲಿನ ಘಟನೆಯಲ್ಲಿದೆ. ಜನಪದ ಗೀತೆಗಳಲ್ಲಿ ಹೆಣ್ಣನ್ನು ಸಾಕುವ ವಿವಿಧ ಮಾದರಿಗಳು ಇವೆ. ಅತ್ತೆಯ ಮನೆಯಲ್ಲಿ ತೊತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದರೂ ಉಣಬೇಕು ಮಗಳೆ, ತೌರೀನ ಹಂಬಲ ತೊರಿಬೇಕು ಎಂದೆಲ್ಲ ಹೇಳಿ ಹೆಣ್ಣನ್ನು ಗೃಹಿಣಿತನಕ್ಕೆ ಸಿದ್ಧ ಮಾಡಲಾಗುತ್ತದೆ. ಆದರೆ ಈ ಕಾಲಮಾನದಲ್ಲಿ ಗಂಡನ್ನೂ ಸಭ್ಯ ಗೃಹಸ್ಥನನ್ನಾಗಿ ಬಾಲ್ಯದಿಂದಲೇ ತಯಾರು ಮಾಡುವ ಅಗತ್ಯವಿದೆ. ಮನಃಶಾಸ್ತ್ರದ ಪ್ರಕಾರ ಮಗುವಿನ ಮೊದಲ 6 ವರ್ಷಗಳು ಬಹಳ ಅಮೂಲ್ಯ. ಆ ಅವಧಿಯಲ್ಲಿ ತಂದೆ ತಾಯಿಗಳಿಂದ, ನೆಂಟರಿಷ್ಟರಿಂದ ಮತ್ತು ಸುತ್ತಲಿನ ಸಮಾಜದಿಂದ ಯಾವ ಯಾವ ಮೌಲ್ಯಗಳನ್ನು ಕಲಿಯುತ್ತಾರೋ ಅದೇ ಆ ಮಗುವಿನ ಇಡೀ ಜೀವನದ ನಡವಳಿಕೆಯನ್ನು ನಿರ್ಧರಿಸುತ್ತದೆ. ಎಲ್ಲಾ ಮೌಲ್ಯಗಳನ್ನು ಹೇಳಿಕೊಟ್ಟೇ ಕಲಿಸಬೇಕಾಗಿಲ್ಲ, ನೋಡುತ್ತಲೇ ತನಗೆ ತಿಳಿದಂತೆ ಅರ್ಥೈಸುತ್ತಲೇ ಮಗು ಕಲಿಯುತ್ತದೆ. ಉದಾಹರಣೆಗೆ, ಅಪ್ಪ ಸದಾ ಅಮ್ಮನಿಗೆ ಬೈಯುತ್ತಾ ಹೊಡೆಯುತ್ತಾ ಜಗಳವಾಡುತ್ತಾ ಇರುವುದನ್ನು ಕಾಣುವ ಮಗು ಅದನ್ನೇ ಬದುಕಿನ ಆದರ್ಶವೆಂದು ತಿಳಿಯುವ ಅಪಾಯವಿದೆ. ಪಾರಂಪರಿಕ ಸಮಾಜದಲ್ಲಿ ಪುರುಷ ಶ್ರೇಷ್ಠ, ಹೆಣ್ಣು ಅವನ ಅಧೀನ ಎನ್ನುವ ನಂಬಿಕೆಯನ್ನು ಶತಮಾನಗಳಿಂದ ನಮ್ಮ ಸಮಾಜ ಬಿತ್ತುತ್ತಾ ಬಂದಿದೆ. ವಿಜ್ಞಾನ ಈಗ ಎಷ್ಟೊಂದು ಸೌಲಭ್ಯಗಳನ್ನು ಒದಗಿಸುತ್ತಾ ವಿಶ್ವವೇ ಆಧುನಿಕ ಯುಗದತ್ತ ವೇಗವಾಗಿ ಬದಲಾಗುತ್ತಿದ್ದರೂ ಈ ಗಂಡು ಮತ್ತು ಹೆಣ್ಣು ಎನ್ನುವ ಮೇಲು ಕೇಳಿನ ವರ್ಗೀಕರಣ ಹಾಗೆಯೇ ಮುಂದುವರಿಯುತ್ತಿರುವುದು ನಿಜಕ್ಕೂ ಅನಗತ್ಯ. ಒಂದು ಮಾನಸಿಕವಾಗಿ ಆರೋಗ್ಯವಾದ ಸಮಾಜವನ್ನು ಹುಟ್ಟುಹಾಕಲು ಇಂದು ಎಲ್ಲಾ ತಂದೆ ತಾಯಿಯಂದರು ಶ್ರಮಿಸಬೇಕಾಗಿದೆ. ಯಾವ ಸಮಾಜದಲ್ಲಿ ಕೊಲೆ ಸುಲುಗೆಗಳು ನಿರಂತರವಾಗುತ್ತದೋ, ಯಾವ ಸಮಾಜದಲ್ಲಿ ಹೆಣ್ಣುಗಳು ಅತ್ಯಾಚಾರಕ್ಕೆ ಎಗ್ಗಿಲ್ಲದೆ ಗುರಿಯಾಗುತ್ತಾರೋ, ಯಾವ ಸಮಾಜದಲ್ಲಿ ಗಂಡು ಮಕ್ಕಳ ಮೇಲೂ ದೌರ್ಜನ್ಯವಾಗುತ್ತಿರುತ್ತದೋ ಆ ಸಮಾಜವನ್ನು ರೋಗಗ್ರಸ್ತ ಸಮಾಜವೆಂದೇ ಕರೆಯಬೇಕಾಗಿದೆ. ನಾವು ಹಿರಿಯರು ನಮ್ಮ ಮುಂದಿನ ಪೀಳಿಗೆಗೆ ಇಂಥ ಸಮಾಜವನ್ನು ಕೊಟ್ಟು ಹೋಗಬೇಕೇ ಎನ್ನುವ ಪ್ರಶ್ನೆ ಇಂದು ಪ್ರತಿ ನಾಗರಿಕ ತನ್ನೊಳಗೆ ಕೇಳಿಕೊಳ್ಳಬೇಕಾಗಿದೆ. ಪುಟ್ಟ ಮಗುವಿರುವ ಪ್ರತಿ ತಂದೆ ತಾಯಿಯೂ ತಮ್ಮ ಮಗುವಿಗೆ ಒಳ್ಳೆಯ ಮೌಲ್ಯಗಳನ್ನು ಕಳಿಸಿ ಉತ್ತಮ ಮತ್ತು ಸಭ್ಯ ನಾಗರಿಕನನ್ನಾಗಿ ಆಗಿಸುವ ಜವಾಬ್ದಾರಿಯನ್ನು ಹೊರುವುದು ಇಂದಿನ ಅಗತ್ಯವೇ ಆಗಿದೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಸೇರಿದರೆ ಬಳ್ಳ, ಸಭ್ಯ ಮಕ್ಕಳು ಬೆಳೆದರೆ ಸ್ವಸ್ಥ ಸಮಾಜ ಎನ್ನುವುದನ್ನು ನಾವು ಪಾಲಿಸೋಣ.
0: ಏನೇ ಹೆಚ್ಚು ಕಡಿಮೆ ಆದರೂ ನಾವು ಸಮಾಜ ಕೆಟ್ಟೋಯ್ತು, ಸಮಾಜ ಹೀಗಾಗೋಯ್ತು ಅಂತ ಹೇಳ್ತಾ ಇರ್ತೀವಲ್ಲ, ಆದರೆ ಸಮಾಜ ಅಂದರೆ ಯಾರು? ಸಮಾಜವನ್ನು ನೋಡಿಕೊಳ್ಳುವವರು ಯಾರು? ಅದು ನಾವೇ ಅಂತ ಹೇಳಿದರು ಶಾಂತಲಾ ನಾಗರಾಜ್ ಅವರು. ಹೇಳ್ತಾ ಇದ್ದೀರಿ ಕಾರ್ಯಕ್ರಮ ಪರಿಮಳ.
2: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
3: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯೊಳಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಕೇಳ್ತಾ ಇದ್ದೀರಿ ಪರಿಮಳ ಕಾರ್ಯಕ್ರಮ. ಪರಿಮಳ, ಮುಕ್ತ ಮಾತು, ಮಧುರ ಗಾನ. ನಾವು ನಿತ್ಯ ಜೀವನದಲ್ಲಿ ಏನೇನೋ ನೋವುಗಳನ್ನು ಅನುಭವಿಸ್ತಾ ಇರ್ತೀವಿ. ಅದು ಕೆಲವೊಮ್ಮೆ ಮಾನಸಿಕ ನೋವುಗಳಿರಬಹುದು, ಇನ್ನು ಕೆಲವೊಮ್ಮೆ ಯಾವಾಗಲೋ ಆದ ಗಾಯ ಇರಬಹುದು, ತಲೆನೋವಿರಬಹುದು, ಕಾಲು ನೋವಿರಬಹುದು, ಯಾವುದೋ ರೋಗಗಳಿಂದ ನಮಗೆ ಎಲ್ಲೋ ಯಾವುದೋ ಅಂಗ ಏನೋ ಸ್ವಲ್ಪ ವೀಕಾಗಿ ನಮಗೆ ನೋವಾಗ್ತಾ ಇರಬಹುದು. ಹೀಗೆ ಹತ್ತು ಹಲವಾರು ನೋವುಗಳನ್ನು ನಾವು ನಮಗೆ ಅರಿಯದೆಯೇ ಯಾಕೋ ಇಲ್ಲಿ ನೋವ್ತಾ ಇದೆ, ಏನೋ ಆಗಿದೆ, ಹೀಗೆಲ್ಲ ಅಂದುಕೊಂಡು ನಾವು ಅನುಭವಿಸ್ತಾ ಇರ್ತೇವೆ. ಆದರೆ ಈ ನೋವು ನಿರ್ವಹಣೆ ಅನ್ನುವಂಥದ್ದು ಒಂದು ವಿಶೇಷ ವಿಭಾಗವೇ ಇದೆ ಮೆಡಿಕಲ್ ಸೈನ್ಸ್ನಲ್ಲಿ. ನೋವಿನಿಂದ ಮುಕ್ತರಾಗಿರಬೇಕು ಅನ್ನೋದೇ ಎಲ್ಲರ ಬಯಕೆ. ನೋವನ್ನು ನಿರ್ವಹಣೆ ಮಾಡಬೇಕು, ಜೊತೆಗೆ ನೋವಿನಿಂದ ಮುಕ್ತರಾಗಬೇಕು. ಇದು ಹೇಗೆ ಅಂತ ಹೇಳಿದ್ದಾರೆ ಡಾಕ್ಟರ್ ರಾಧಿಕಾ ಅವರು, ಕೇಳೋಣ.
1: ಪೇನ್ ಅಥವಾ ನೋವಿನ ಡೆಫಿನೇಷನ್ನ ಅಬ್ನಾರ್ಮಲ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಇಮೋಷನಲ್ ಎಕ್ಸ್ಪ್ರೆಷನ್ ಫಾರ್ ಆಕ್ಚುವಲ್ ಟಿಶ್ಯೂ ಡ್ಯಾಮೇಜಿಂದಾಗಿ ಆಗುವಂಥ ನೋವನ್ನು ನಾವು ಟ್ರೀಟ್ ಮಾಡ್ತೀವಿ. ಮೇಯ್ನ್ ಆಗಿ ನಾವು ಏನು ಟ್ರೀಟ್ ಮಾಡ್ತೀವಿ ಅಂದರೆ ದೀರ್ಘಕಾಲೀನ ನೋವು, ಅಂದರೆ 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಇರುವ ನೋವನ್ನು ನಾವು ಚಿಕಿತ್ಸೆ ನೀಡ್ತೀವಿ. ಎಲ್ಲರಿಗೂ ಒಂದು ನೋಷನ್ ಇರುತ್ತೆ ಏನಂದರೆ, ಯಾವುದೇ ಪೇನ್ ಆದರೂ ಪೇನ್ ಕಿಲ್ಲರ್ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಕೆಲವೊಂದು ಪೇನ್ಗಳು ಪೇನ್ ಕಿಲ್ಲರ್ ತೊಗೊಂಡ್ರೂ ಕಡಿಮೆ ಆಗದಿರುವಂತಹ ಪೇನ್ ಇರುತ್ತೆ, ಆಮೇಲೆ ಎಲ್ಲ ಪೇನ್ಗಳಿಗೂ ಸರ್ಜರಿ ಅಗತ್ಯ ಇರೋಲ್ಲ. ಸೊ ಅಂತಹ ನಾನ್ ಸರ್ಜಿಕಲ್ ಅಥವಾ ಕೆಲವೊಂದು ಈವನ್ ಆಫ್ಟರ್ ಸರ್ಜರಿ ಬರುವಂತ ನೋವು ಇರಬಹುದು, ಆ ತರದ ನೋವುಗಳನ್ನ ದೀರ್ಘಕಾಲೀನ ನೋವುಗಳನ್ನ ನಾವು ಮ್ಯಾನೇಜ್ ಮಾಡಕ್ಕೆ ಇರುವಂತಹ ಸ್ಪೆಷಾಲಿಟಿನೇ ಪೇನ್ ಮೆಡಿಸಿನ್ಸ್.
2: ಈಗ ನೋವು ಅಂದ್ರೆ ಏನು, ಯಾವಾಗ ಅದು ಗಂಭೀರವಾಗುತ್ತೆ, ಮತ್ತು ಸಾಮಾನ್ಯವಾಗಿ ನೋವಿಗೆ ಕಾರಣಗಳು ಏನು ಅಂತ ನಿಮ್ಮ ಅನಿಸಿಕೆಯಲ್ಲಿ?
1: ಈಗ ಈ ತರ ದೀರ್ಘಕಾಲೀನ ನೋವು ಅಂದ್ರೆ ಮಾಮೂಲಿಯಾಗಿ ಒಂದು 7 ತರದ ನೋವುಗಳಿರುತ್ತೆ ಸರ್. ಸೊ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಓರೋಫೇಷಿಯಲ್ ಅಂದ್ರೆ ಮುಖ, ಕತ್ತು ಅಥವಾ ತಲೆಯ ಭಾಗದಲ್ಲಿ ಬರುವಂತಹ ಪೇನ್, ಅಥವಾ ಇನ್ಫ್ಲಮೇಟರಿ ಪೇನ್ ಅಂತ ಇರ್ಬೋದು, ಯಾವ್ದಾದ್ರು ಉರಿ ಊತಗಳಿಂದ ಆರ್ಥ್ರೈಟಿಸ್ ಇರ್ಬೋದು, ಅಥವಾ ಟೆಂಡನ್ ಊತ ಬರ್ಬೋದು, ಆತರ ಇನ್ಫ್ಲಮೇಟರಿ ಪೇನ್ ಇರ್ಬೋದು, ಅಥವಾ ಕ್ಯಾನ್ಸರ್ ಪೇನ್ ಅಂದ್ರೆ ತುಂಬಾ ಜನ ಕ್ಯಾನ್ಸರ್ ಇಂದ ಬೆಳೀತಾ ಇರೋರಿಗೆ ತುಂಬಾ ಪೇನ್ ಇರುತ್ತೆ. ಎಲ್ರಿಗೂ ಹೆಂಗೆ ಅನ್ಸುತ್ತೆ ಅಂದ್ರೆ ಕ್ಯಾನ್ಸರ್

0: ಜೊತೆಗೆ ಪೇನ್ ಅನ್ನ ಯಾರು ಗಮನ ಕೊಡಕ್ ಹೋಗಲ್ಲ. ಎಲ್ಲರೂ ಕ್ಯಾನ್ಸರ್ ಟ್ರೀಟ್ಮೆಂಟ್,
1: ರೇಡಿಯೇಷನ್
0: ಅದ್ರ ಗಮನ ಅಷ್ಟೇ ಇರುತ್ತೆ, ಅದ್ರ ಜೊತೆಗೆ ಆಗುವಂತಹ ಪೇನ್ ಬಗ್ಗೆ ಯಾರು ಗಮನ ಕೊಡಕ್ ಹೋಗಲ್ಲ.
1: ಆ ಕ್ಯಾನ್ಸರ್ ಕಂಡೀಷನ್ ಅಲ್ಲಿ ಇರುವಂತಹ ಪೇನ್ ತುಂಬಾ ತೀವ್ರವಾದ ಪೇನ್
0: ಇರುತ್ತೆ. ಹೌದು ಸರ್, ಅಂದ್ರೆ ಕ್ಯಾನ್ಸರ್ ಇಂದಾಗಿ ಬರೋ ಪೇನ್ ಒಂದಿರುತ್ತೆ, ಕ್ಯಾನ್ಸರ್ ಸ್ಪ್ರೆಡ್ ಇಂದಾಗಿ ಬರುವಂತಹ ಪೇನ್ ಇರುತ್ತೆ, ಈವನ್ ರೇಡಿಯೋಥೆರಪಿ ಆದ್ಮೇಲೆ ಬರುವಂತಹ ಪೇನು ಅಥವಾ ಡ್ಯೂರಿಂಗ್ ರೇಡಿಯೋಥೆರಪಿ ಬರುವಂತಹ ಪೇನ್ ಇರುತ್ತೆ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಇನ್ನೊಂದು ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಂತ ಹೇಳ್ತೀವಿ ಸರ್, ಮೋಸ್ಟ್ ನೆಗ್ಲೆಕ್ಟೆಡ್ ಅಂದ್ರೆ ಮಸಲ್ ಮತ್ತೆ ಬೋನ್ ಇಂದಾಗಿ ಬರುವಂತಹ ಪೇನ್. ಈಗ ತುಂಬಾ ಪೇಷಂಟ್ಸ್ ನೋಡ್ತಾ ಇರ್ಬೋದು, ಎಲ್ಲರೂ ಏನಂದ್ರೆ ಕತ್ನೋ ಬಂದ ತಕ್ಷಣ ಸ್ಪಾಂಡಿಲೈಟಿಸ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗ್ತಾ ಹೋಗಿರುತ್ತೆ. ಆದ್ರೆ ಹೆಚ್ಚಿನ ಕತ್ತು ನೋವುಗಳು ಸ್ಪಾಂಡಿಲೈಟಿಸ್ ಇರಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ಸರ್ವೈಕಲ್ ಮಯೋಫೇಶಿಯಲ್ ಪೇನ್ ಅಂತ ಹೇಳ್ತೀವಿ, ಅಂದ್ರೆ ನೆಕ್ ಮಸಲ್ಸ್, ಬಿಕಾಸ್ ನಮ್ದು ಹೈಯೆಸ್ಟ್ ಬಾಡಿಲಿ ಮೂವ್ಮೆಂಟ್ ಆಗೋ ಮಸಲ್ಸ್ ನೆಕ್ ಮಸಲ್ಸ್. ಸೊ ಕತ್ತಿಂದು ಈಚಾಗ್ತಿರಂತ ಮೊಬೈಲ್ ಯೂಸ್ ಇಂದಾಗಿರ್ಬೋದು ಅಥವಾ ಸಿಸ್ಟಮ್ ವರ್ಕ್ ಇಂದ, ಕಂಪ್ಯೂಟರ್ ವರ್ಕ್ ಇಂದಾಗಿ, ಬೆಂಡ್ ಮಾಡೋದ್ರಿಂದಾಗಿ ಅಥವಾ ಟ್ರಾವೆಲ್ ಇಂದಾಗಿ ಆಗುವಂತಹ ಕತ್ತು ನೋವುಗಳು, ಸೊ ಅದೆಲ್ಲ ಮಯೋಫೇಶಿಯಲ್ ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್,
1: ಅದರಿಂದ
0: ಬರುವಂತಹ ನೋವು, ಅದು ಒಂದು ಡಿಫ್ರೆಂಟ್ ಕೆಟಗರಿ ಇರುತ್ತೆ ಸರ್. ಇನ್ನೊಂದು ಪೋಸ್ಟ್ ಟ್ರೊಮ್ಯಾಟಿಕ್ ಅಥವಾ ಪೋಸ್ಟ್ ಸರ್ಜಿಕಲ್ ಪೇನ್.
1: ಕೆಲವೊಂದ್ಸತಿ
0: ಯಾವ್ದಾದ್ರು ಗಾಯ ಆಗಿ ಎಲ್ಲ ನೋವುಗಳು ವಿತ್ ಇನ್ ವೀಕ್ ಕಡಿಮೆ ಆಗಲ್ಲ ಸರ್, ಕೆಲವೊಂದು ನೋವುಗಳು ಹಾಗೆ ಉಳಿದ್ಬಿಡುತ್ತೆ. ಪೇಷಂಟ್ಸ್ ಏನಂದ್ರೆ ಕಡಿಮೆ ಆಗುತ್ತೆ ಆಗುತ್ತೆ ಅಂತ ಹಂಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ಅದು ಕೂಡ ಪೋಸ್ಟ್ ಟ್ರೊಮ್ಯಾಟಿಕ್ ಅವ್ರ ಪೋಸ್ಟ್ ಸರ್ಜಿಕಲ್ ಪೇನ್ ಕೂಡ ಕೆಲವೊಂದ್ಸತಿ ಮುಂದುವರಿತಾ ಹೋಗುತ್ತೆ. ಇನ್ನೊಂದು ವಿಸರಲ್ ಪೇನ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಇರುವಂತ ಆರ್ಗನ್ಗಳಿಂದ ಅಂಗಗಳಿಂದಾಗಿ ಬರುವಂತಹ ಪೇನ್. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಅಕ್ಯೂಟ್ ಪೇನ್ ಅಂತಾನೆ ಹೇಳ್ತೀವಿ, ಅಂದ್ರೆ ಬೇಗ ಗುಣ ಆಗುತ್ತೆ. ಆದ್ರೆ ಕೆಲವೊಂದು ಪೇಷಂಟ್ಸ್ ಗಳಲ್ಲಿ ಈ ನೋವುಗಳು ಕೂಡ ಕ್ರಾನಿಕ್ ಪೇನ್, ಅಂದ್ರೆ ಮೋರ್ ದೆನ್ 3 ಮಂತ್ಸ್ ಉಳಿಯುವಂತಹ ಚಾನ್ಸಸ್ ಇರುತ್ತೆ. ಇನ್ನೊಂದು ತುಂಬಾ ಪೇಷಂಟ್ಸ್ ಬರೋದ್ರೆ ನ್ಯೂರೋಪತಿಕ್ ಪೇನ್ ಅಥವಾ ನರಗಳ ರಿಲೇಟೆಡ್ ಪೇನ್, ಡಯಾಬಿಟಿಸ್ ಇಂದಾಗಿರ್ಬೋದು ಅಥವಾ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಯಾವುದೇ ನರು ರಿಲೇಟೆಡ್ ಪೇನ್, ತುಂಬಾ
1: ಪೇಷಂಟ್
0: ನರಗಳಿಗೆ ಡ್ಯಾಮೇಜ್ ಆಗೋ ಒತ್ತಡದಿಂದಾಗಿ ಬರುವಂತಹ ಪೇನ್. ಸೊ ಇದು ಈ ತರದ ಪೇನ್ ಗಳನ್ನೆಲ್ಲ ನಾವು ಟ್ರೀಟ್ ಮಾಡಿ, ಸೊ ಒಟ್ಟಿನಲ್ಲಿ ಎಲ್ಲಾ ತರದ್ದು ಪೇನ್ ಗಳನ್ನು ಟ್ರೀಟ್ ಮಾಡ್ತೇವೆ.
1: ಹೇಗೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು ಪೇನ್ ಅನ್ನ, ನೋವನ್ನ ಹೇಗೆ ವಿಂಗಡಿಸಬಹುದು
0: ಅಂದ್ರೆ, ಅದು ಎರಡು ತರದ ಪೇನ್ ಸರ್, ಒಂದು ಅಕ್ಯೂಟ್ ಪೇನ್, ಅದು ಕ್ರಾನಿಕ್ ಪೇನ್. ಅದೇ ಈಗ ಹೇಳಿದಂಗೆ ಅಕ್ಯೂಟ್ ಪೇನ್ ಅಂದ್ರೆ ಈಗೇನೋ ಒಂದು ಗಾಯ ಆಗಿದೆ, ಗಾಯ ಆಗಿದ ತಕ್ಷಣ ಒಂದು ಸ್ವಲ್ಪ ದಿನದವರೆಗೆ ಇರುವಂತಹ ಪೇನ್. ಇನ್ನೊಂದು ಕ್ರಾನಿಕ್ ಪೇನ್, ಈ ತರ 3 ತಿಂಗಳಿಗಿಂತ ಜಾಸ್ತಿ, 3 ಅಥವಾ ಅದಕ್ಕೆ 3 ತಿಂಗಳಿಗಿಂತ ಜಾಸ್ತಿ ಇರುವಂತಹ ಪೇನ್, ಅದು ಕ್ರಾನಿಕ್ ಪೇನ್.
1: ಒಂದು
0: ಇನ್ನೊಂದು ತರದ ವಿಂಗಡಣೆ ಅಂದ್ರೆ ನಾಸಿಸೆಪ್ಟಿವ್ ಮತ್ತೆ ನ್ಯೂರೋಪತಿಕ್ ಪೇನ್. ಈಗ ನಾವು ಡಿಸ್ಕಸ್ ಮಾಡಿದಂಗೆ ನಾಸಿಸೆಪ್ಟಿವ್ ಅಂದ್ರೆ ಈ ತರ ಗಾಯಗಳಿಂದಾಗಿ ಇನ್ಫ್ಲಮೇಷನ್ ಇಂದಾಗಿ ಆಗುವಂತಹ ಪೇನ್ ಒಂದು, ಇನ್ನೊಂದು ನ್ಯೂರೋಪತಿಕ್ ಪೇನ್
1: ನರಗಳಿಂದಾಗಿ
0: ಬರುವಂತಹ ಪೇನ್. ಸೊ
2: ಎಷ್ಟು ತರಹದ ನೋವುಗಳು ಇವೆ, ಈ ನೋವುಗಳನ್ನು ನಾವು ಹೇಗೆ ನಿವಾರಿಸಿಕೊಳ್ಳಬಹುದು, ಮತ್ತು ಈ ಪೇಯ್ನ್ ಕಿಲ್ಲರ್ಗಳನ್ನು ನಾವು ಯಾಕೆ ತಗೊಳ್ಳಬಾರದು ಅಥವಾ ಯಾವ ಸಂದರ್ಭದಲ್ಲಿ ತಗೊಳ್ಬೇಕು, ಈ ಬಗ್ಗೆ ಎಲ್ಲ ಡಾಕ್ಟರ್ ರಾಧಿಕಾ ಅವರು ಮತ್ತಷ್ಟು ಮಾತಾಡಿದ್ದಾರೆ. ಕೇಳೋಣ ಒಂದು ಗೀತೆಯ ನಂತರ ರಾಧಿಕಾ ಅವರ ಮುಂದುವರೆದ ಮಾತನ್ನು ಕೇಳ್ತಾ ಇರಿ. ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಪರಿಮಳ.
3: ಏನೋ ರಂಗಪ್ಪ, ಕೋಟಿಗೆಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
4: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
5: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
6: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಹೇಳ್ತಾ ಇದ್ದೀರಿ ಪರಿಮಳ ಕಾರ್ಯಕ್ರಮ ಮುಕ್ತ ಮಾತು ಮಧುರ ಗಾನ ಪರಿಮಳ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ. ನೋವು ನಿರ್ವಹಣೆ ಬಗ್ಗೆ ಡಾಕ್ಟರ್ ರಾಧಿಕಾ ಅವರು ಹೇಳ್ತಾ ಇದ್ರು. ಡಾಕ್ಟರ್ ರಾಧಿಕಾ ಅವರು ಅನೆಸ್ಥೇಶಿಯಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಮೈಸೂರಿನ ಆಸ್ಪತ್ರೆಯೊಂದರಲ್ಲಿ. ರಾಧಿಕಾ ಅವರನ್ನ ಮಾತನಾಡಿಸಿದ್ದಾರೆ ಕುಲದೀಪ್ ಎನ್. ಎಷ್ಟು ತರಹದ ನೋವುಗಳನ್ನು ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದರ ವಿವರವನ್ನ ರಾಧಿಕಾ ಅವರು ಕೊಡ್ತಾ ಇದ್ರು, ಕೇಳೋಣ.
1: ಎಲ್ಲಿ ಎಷ್ಟು ಭಾಗ ಪೇನ್ ಇದೆ, 50 paisa ಪೇನ್ ಇದೆಯಾ ಅಥವಾ ಮುಕ್ಕಾಲ್ ಭಾಗ ಪೇನ್ ಇದೆ ಆತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ 16 ಎಷ್ಟು ನೋವು ಇದೆ, ಅರ್ಧ ಭಾಗ ನೋವು ಇದೆ,
2: ಅರ್ಥ
1: ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನೊಂದೇನಂದ್ರೆ ಸ್ಕೋರಿಂಗ್ ಅಲ್ಲಿ ಹೇಳಕ್ ಆಗದಿದ್ದವರಿಗೆ ನಾವು ಕೆಲವೊಂದು ಫೇಸ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಮಕ್ಕಳಲ್ಲಿ ಚಿತ್ರ ಮೂಲಕ ತೋರಿಸ್ತೀವಿ ಯಾವ ತರ ನೋವಿದೆ ನಿಮ್ಗೆ, ಎಷ್ಟು ಸ್ಕೋರ್ ಅಲ್ಲಿ ನೋವಿದೆ. ಅಥವಾ ಕೆಲವೊಂದು ಕಲರ್ ಕೋಡಿಂಗ್ ಸ್ಕೇಲ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಗ್ರೀನ್ ಇದ್ರೆ ಸ್ವಲ್ಪ ನೋವಿದೆ, ರೆಡ್ ಇದ್ರೆ ಜಾಸ್ತಿ ಆಗ್ತಾ ಇದೆ ನೋವು. ಸೊ ಆತರ ಸ್ಕೋರಿಂಗ್ ಅಸೆಸ್ ಮಾಡ್ತೀವಿ ಸರ್. ಅದು ಮೇನ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ ನೋವನ್ನ ಯಾವ ಗ್ರೇಡ್ ಅಲ್ಲಿ ಇದೆ.
2: ಈಗ ಸಾಮಾನ್ಯವಾಗಿ ನೋವು ಅಂತ ಬಂದ ತಕ್ಷಣ ಯಾರೇ ಆಗ್ಲಿ ಇಮಿಡಿಯೇಟ್ ಆಗಿ ನಮಗೆ ಯಾವ ಡಾಕ್ಟರ್ಸ್ ಲಭ್ಯ ಇರ್ತಾರೆ, ಜನರಲ್ ಪ್ರಾಕ್ಟಿಷನರ್ಸ್ ಇರ್ಬೋದು, ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತ ಚಿಕ್ಕ ಪುಟ್ಟ ಕ್ಲಿನಿಕ್ಸ್ ಇರ್ಬೋದು ಅಥವಾ ಗೊತ್ತಿರೋ ವೈದ್ಯರು ಇರ್ಬೋದು, ಹೀಗೆ ಕನ್ಸಲ್ಟ್ ಮಾಡ್ತಾರೆ, ಚಿಕಿತ್ಸೆನ ಮುಂದುವರಿಸ್ತಾರೆ. ಸೊ ಯಾವಾಗ ಹೇಳ್ತೀವಿ, ನಿಮ್ಮ ಸಜೆಷನ್ ಏನು, ಯಾವಾಗ ಬರಬೇಕು ನಿಮ್ಮ ಹತ್ರ?
1: ಈ ನಮ್ದು ಅಂದ್ರೆ ಪೇನ್ ಮೆಡಿಸಿನ್ ಬ್ರಾಂಚೇ ಆಕ್ಚುಲಿ ಹೊಸ್ತಲ್ಲ ಸರ್, 40 years ಇಂದ ಇದೆ ಇದ್ರದ್ದು. ಬಟ್ ಆದ್ರೂ ಇನ್ನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಪ್ರಾಮುಖ್ಯತೆ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಓವರ್ ಆಲ್ ಕರ್ನಾಟಕದಲ್ಲೇ ಒಂದ್ 300-400 ಜನ ಇದೀವಿ ಅಷ್ಟೇ. ಸೊ ಮೈಸೂರಿನ ಒಂದ್ 4-5 ಜನ ಇದೀವಿ. ಸೊ ಅದರಿಂದ ಎಲ್ಲರಿಗೂ ಅದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೆಚ್ಚಾಗಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡ್ತೀವಿ. ಮೇನ್ ಆಗಿ ಯಾವಾಗ ಅಂತಂದ್ರೆ, ಒಂದು ಎಲ್ಲಾ ಟೈಮಲ್ಲೂ ನೋವು ಇದ್ದೇ ಇದೆ, ಕಂಟಿನ್ಯೂಸ್ ಪೇನ್, ಬ್ಯಾಕ್ ಗ್ರೌಂಡ್ ಪೇನ್ ಇದ್ದೇ ಇದೆ ಅಂತಾದ್ರೆ, ಇನ್ನೊಂದು ನೋವಿಂದಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ನಿದ್ದೆಯಿಂದ ಎದ್ದೇಳಿಸೋ ತರದ ಪೇನ್ ಬರ್ತಾ ಇದೆ, ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗಿಂದನೇ ನೋವು ಇದೆ, ಇನ್ನೊಂದು ಟ್ಯಾಬ್ಲೆಟ್ಸ್ ಏನು ತಗೊಂಡ್ರು ಕೂಡ ಪೇನ್ ಕಡಿಮೆ ಆಗ್ತಿಲ್ಲ, ಅಥವಾ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ನೋವು ಕಡಿಮೆ ಆಗ್ತಿಲ್ಲ ಅಂದಾಗ, ಅಂತ ಟೈಮಲ್ಲಿ ನಾವು ಅಥವಾ ಇನ್ನೊಂದು ಏನಂದ್ರೆ ಏನ್ರಿಂದ ಬರ್ತಾ ಇದೆ ಅಂತ ನೋವು ಗೊತ್ತಾಗ್ತಾ ಇಲ್ಲ, ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ಅಷ್ಟೇ ತಗೋತಾ ಇದಾರೆ, ಒಬ್ರು ಡಾಕ್ಟರ್ ಒಬ್ರು ಡಾಕ್ಟರ್ಗೆ ಸುಮ್ನೆ ತೋರಿಸ್ತಾ ಹೋಗ್ತಾ
2: ಡಯಾಗ್ನೋಸ್
1: ಮಾಡಕ್ ಆಗ್ತಾ ಇಲ್ಲ, ಗುರುತಿಸಕ್ ಸಾಧ್ಯವಾಗ್ತಿಲ್ಲದೆ ಇದ್ದಾಗ ಅವಾಗ
2: ಬರುತ್ತೆ. ಈಗ ಚಿಕಿತ್ಸೆ ವಿಷಯದಲ್ಲಿ ಹೇಳೋದಾದ್ರೆ, ಮಾತ್ರೆಗಳು ಅಥವಾ ಔಷಧಿಗಳು ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ನ ಬಿಟ್ಟು ಬೇರೆ ಯಾವ ರೀತಿಯಾದ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ದೃಷ್ಟಿಯಲ್ಲಿ ನೋವು ನಿವಾರಣೆಗಾಗಿ?
1: ಫಸ್ಟ್ ನಾವು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಇಂದಲೇ ಸ್ಟಾರ್ಟ್ ಮಾಡ್ತೀವಿ ಸರ್, ಅಂದ್ರೆ ಕರೆಕ್ಟ್ ಡಯಾಗ್ನೋಸಿಸ್ ಅಂಡ್ ಕರೆಕ್ಟ್ ಮೆಡಿಕೇಶನ್ಸ್. ಇನ್ನೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದ್ರೆ ಎಲ್ಲರೂ ಇನ್ವಾಲ್ವ್ ಮಾಡ್ತೀವಿ. ಮೇನ್ ಆಗಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಸತಿ ಈ ಮಸಲ್ ಪೇನ್ ಗಳು ಇರುತ್ತೆ, ಸೊ ಅದಕ್ಕೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ನಾವು ಫಿಸಿಯೋಥೆರಪಿಸ್ಟ್ ಇನ್ವಾಲ್ವ್ ಮಾಡ್ತೀವಿ, ಪೇಷಂಟ್ಸ್ಗೂ ಅಷ್ಟೇ, ಅವರಿಗೂ ಡೈಲಿ ರೆಗ್ಯುಲರ್ ಸ್ಟ್ರೆಚಸ್ ಹೇಳ್ಕೊಡ್ತೀವಿ. ಸೊ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ರೀಜನರೇಟಿವ್ ಥೆರಪಿ ಅಂತ ಮಾಡ್ತೀವಿ ಸರ್, ಅಂದ್ರೆ ಮೇನ್ಲಿ ಈಗ ಮಂಡಿ ನೋವು ಇರ್ಬೋದು, ಈಗ ಆಸ್ಟಿಯಾರ್ಥೈಟಿಸ್, ಎಲ್ಲರೂ ಏನಂದ್ರೆ ಮಂಡಿ ಸವೆತ ಅಂತ ಅದಕ್ಕೆ ಲೈಫ್ ಲಾಂಗ್ ಇರಲೇಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಗ್ರೇಡ್ಸ್ ಇರುತ್ತೆ, ಫಸ್ಟ್ 1-3 ಗ್ರೇಡ್ ಜೊತೆಗೂ ಕೂಡ ನಮ್ದು ರೀಜನರೇಟಿವ್ ಮೆಡಿಸಿನ್ ಅಂದ್ರೆ, ನಾವು ಸಿಂಪಲ್ ಇದರಲ್ಲಿ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ. ನಮ್ದೇ ಬ್ಲಡ್ ಇಂದ ತಗೊಂಡು ಅದರಿಂದ ಪ್ಲೇಟ್ಲೆಟ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡುದು. ಸೊ ಅದರಿಂದ ರೀಜನರೇಷನ್ ಅಂದ್ರೆ ಕಾರ್ಟಿಲೇಜ್ ಡ್ಯಾಮೇಜ್, ಫರ್ದರ್ ಡ್ಯಾಮೇಜ್ ಮರು ಉತ್ಪತ್ತಿ ಆಗುತ್ತೆ, ಅದ್ರ ಜೊತೆಗೆ ಫರ್ದರ್ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈ ತರ ರೀಜನರೇಟಿವ್ ಮೆಡಿಸಿನ್ ಇರುತ್ತೆ ನಮ್ದ್ರಲ್ಲಿ. ಇನ್ನೊಂದ್ ಏನಂದ್ರೆ, ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಈಗ ಯಾವ್ದ್ರಿಂದ ನೋವು ಬರ್ತಾ ಇದೆ ಆ ನರವನ್ನ ನೋಡ್ಬಿಟ್ಟು ಅದನ್ನ ನಾವು ಬ್ಲಾಕ್ ಮಾಡ್ತೀವಿ ಸರ್. ಅಂದ್ರೆ ಫಸ್ಟ್ ಗೆ ನಾವು ಮೆಡಿಕೇಶನ್ಸ್ ಅಲ್ಲೇ ಬ್ಲಾಕ್ ಮಾಡ್ತೀವಿ, ಅದು ವರ್ಕ್ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವೊಂದು ಇಷ್ಟು ಉಷ್ಣಾಂಶವನ್ನು ಕೊಟ್ಟುಬಿಟ್ಟು ಆ ನರವನ್ನ ನಾವು ನಿಷ್ಕ್ರಿಯ ಮಾಡ್ತೀವಿ. ಸೊ ಅದರದ್ದು ಎಫೆಕ್ಟ್ ಇಂದಾಗಿ ಕೂಡ ಪೇಷಂಟ್ ಗೆ ಯಾವ್ದ್ರಿಂದಾಗಿ ನೋವು ಬರ್ತಾ ಇದೆ ಅದು ಕಮ್ಮಿ ಆಗುತ್ತೆ.
2: ನರ್ವ್ ಬ್ಲಾಕ್ಸ್ ಅಂತ ಹೇಳೋದು ಅದು ಪರ್ಮನೆಂಟ್ ಆಗಿ ಎಫೆಕ್ಟ್ ಇರ್ತದ?
1: ಇಲ್ಲ ಸರ್, ಪರ್ಮನೆಂಟ್ ಎಫೆಕ್ಟ್ ಇರಲ್ಲ, ಅಂದ್ರೆ ಪೇನ್ ಸೈಕಲ್ ನ ಬ್ರೇಕ್ ಮಾಡುತ್ತೆ. ಸೊ ಒಂದ್ ಸರ್ತಿಗೆ ಪೇನ್ ಸೈಕಲ್ ಬ್ರೇಕ್ ಮಾಡುತ್ತೆ, ಸೊ ಅದರಿಂದ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಲೇಸರ್ ಥೆರಪಿ ಅಂತ ಪೇಷಂಟ್ಸ್ ಗೆ ಅರ್ಥ ಆಗುತ್ತೆ, ಲೇಸರ್ ಥೆರಪಿ. ಸೊ ಅದನ್ನ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ ಇರುತ್ತೆ. ಸೊ ಇದೆಲ್ಲದನ್ನ ನಾವು ಏನಂದ್ರೆ ಇಮೇಜ್ ಗೈಡ್, ಅಂದ್ರೆ ಒಂದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸ್ರೇ ಗೈಡೆಡ್ ಅಲ್ಲಿ ಮಾಡ್ತೀವಿ. ಸೊ ಅದರಿಂದಾಗಿ ಏನು ಬೇರೆ ಫರ್ದರ್ ಡ್ಯಾಮೇಜ್ ಗಳಾಗೋದಾಗ್ಲಿ ಅಥವಾ ಎಫೆಕ್ಟ್ ಬರದೇ ಇರ್ಬೋದು ಅಂತ ತುಂಬಾ ಜನಕ್ಕೆ ಭಯ ಇರುತ್ತೆ, ಆ ತರದ್ದು ಪ್ರಾಬ್ಲಮ್ ಇರಲ್ಲ ಸರ್.
2: ಈ ಎಲ್ಲಾ ಚಿಕಿತ್ಸೆ ಕ್ರಮಗಳು ಇನ್ ಪೇಷಂಟ್ ಆಗಿನೇ ಮಾಡ್ಕೋಬೇಕಾ ಅಥವಾ ಔಟ್ ಪೇಷಂಟ್?
1: ಎಲ್ಲಾ ಟ್ರೀಟ್ಮೆಂಟ್ ಗಳು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲಿ
2: ಅಡ್ಮಿಷನ್,
1: ಯಾವುದಕ್ಕೂ ಅಡ್ಮಿಷನ್ ಸಿಗತ್ತೆ ಯಾವುದಕ್ಕೂ ಇರೋದಿಲ್ಲ. ಎಲ್ಲಾನು ಒಂದು 2-3 hours ಪ್ರೊಸೀಜರ್, ಕೆಲವೊಂದು ಅಲ್ಟ್ರಾಸೌಂಡ್ ಗೈಡೆಡ್ ಅಂತಂದ್ರೆ ಒಂದು ವಿತ್ ಇನ್ 1/2 hour ಅದಾದ್ಮೇಲೆ ನಾವು ಅಬ್ಸರ್ವೇಷನ್ ಗೆ ಅಂತ ಇಟ್ಕೋತೀವಿ. ಸೊ ಯಾವುದಕ್ಕೂ ಅಡ್ಮಿಷನ್ ಅಗತ್ಯ ಇರೋದಿಲ್ಲ, ಎಲ್ಲಾನು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಮಾಡ್ತೀವಿ ಎಲ್ಲಾ ಪ್ರೊಸೀಜರ್.
2: ಏನಾಗುತ್ತೆ, ರೋಗಿಗಳು ತುಂಬಾ ಸುತ್ತಿ ಸುತ್ತಿ ಕೊನೆಗೆ ಯಾರು ನನ್ನ ನೋವನ್ನು ನಿವಾರಣೆ ಮಾಡಕ್ ಆಗ್ಲಿಲ್ಲ, ಯಾರು ಕಂಡಿಡಿಯಕ್ ಆಗ್ಲಿಲ್ಲ ಅಂತ ಹೇಳಿ ಹಾಗೆ ನರಳ ಜೀವನ ಪರ್ಯಂತ ಅಂತ ಇರೋರ್ನು ಕೂಡ ನಾವು ಬಹಳಷ್ಟು ಜನ ನೋಡಿರ್ತೀವಿ, ನಮ್ಮಲ್ಲಿ ನಮ್ಗೆ ತಿಳಿದವರಲ್ಲೇ ಸಂಬಂಧಿಕರಲ್ಲೇ ಕೂಡ ನೋಡಿರ್ತೀವಿ. ಹೀಗೆ ಈ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಏನು ಪರಿಣಾಮ ಉಂಟಾಗಬಹುದು
1: ಅಂದ್ರೆ, ಮೇನ್ ಆಗಿ ಅಂದ್ರೆ ತುಂಬಾ ಇದಾಗುತ್ತೆ ಸರ್. ಮೇನ್ ಆಗಿ ನಾವು ಅದನ್ನ ಫೋರ್ ಡಿವಿಷನ್ಸ್ ಮಾಡ್ಕೋತೀವಿ. ಒಂದು ದೈಹಿಕವಾಗಿ, ದೈಹಿಕವಾಗಿ ಏನಂದ್ರೆ ಪೇಷಂಟ್ಸ್ ಗಳಿಗೆ ಒಂದು ನಿದ್ದೆ ಮಾಡದೇ ಇರ್ತಾರೆ. ಸೊ ಅದರಿಂದಾಗಿ ನಿದ್ದೆ ಮಾಡೋದ್ರಿಂದಾಗಿ ಬರುವಂತಹ ಬೇರೆ ಪ್ರಾಬ್ಲಮ್ಗಳಿರುತ್ತೆ. ಅಥವಾ ಅವ್ರಿಗೇನಂದ್ರೆ
2: ಮಾನಸಿಕ
1: ಇನ್ನೊಂದು ಮಾನಸಿಕವಾಗಿ ಆಂಗ್ಸೈಟಿ ಆಗ್ಬಿಡುತ್ತೆ. ಇನ್ನು ತುಂಬಾ ಪೇಷಂಟ್ಸ್ ಡಿಪ್ರೆಷನ್ ಹೋಗಿರ್ತಾರೆ, ಖಿನ್ನತೆ ಆಗಿದ್ರೆ, ಒಂದು ಕಂಡೀಷನ್ ಲೈಕ್ ಟ್ರೈಜಮೆಲ್ ನ್ಯೂರಾಲ್ಜಿಯಾ ಅಂತ ಇರುತ್ತೆ, ಸುಸೈಡ್ ಡಿಸೀಸ್ ಅಂತಾನೆ ಕರಿತೀವಿ. ಸೊ ತುಂಬಾ ಜನ

0: ಇಂದ ಹೆದರ್ಕೊಂಡು ಸುಸೈಡೇ ಮಾಡ್ಕೋತಾರೆ. ಯಾಕಂದ್ರೆ ಮುಖದಲ್ಲಿ ಕಂಟಿನ್ಯೂಸ್ ಕರೆಂಟ್ ಶಾಕ್ ತರ ಬರ್ತಾ ಇರುತ್ತೆ. ಸೊ ಬ್ರಷ್ ಮಾಡಕ್ಕೂ ಅಲ್ಲ, ಊಟ ಮಾಡಕ್ಕೂ ಆಗಲ್ಲ. ಸೊ ಅಂತವ್ರಿಗೆ ಅದು ಕಂಟಿನ್ಯೂಸ್ ಪೇನ್ ಇರೋದಕ್ಕಿಂತ ಎಷ್ಟೊಂದ್ ಜನ ಅದಕ್ಕಿಂತ ಸುಸೈಡ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತಾರೆ. ಸೊ ಮಾನಸಿಕವಾಗಿ ಪೇಷಂಟ್ಸ್ ತುಂಬಾ ಕುಕ್ ಹೋಗ್ಬಿಡ್ತಾರೆ. ಇನ್ನೊಂದು ಸೋಷಿಯಲ್, ಏನೇ ಒಂದು ನೋವು ಇದ್ರು ಕೂಡ ನಮ್ಗೆ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಹೋಗ್ಬೇಕು ಅಂತ ಅನ್ಸಲ್ಲ. ಹೊರಗಡೆ
1: ಹೊರಗಡೆ
0: ಏನಾದ್ರೂ ಈ ತರ ನೋವು ಜಾಸ್ತಿ ಆದ್ರೆ, ಅದೇ ಈ ತರ ಟ್ರೈಜಮಲ್ ನ್ಯೂರಾಲಜಿದಲ್ಲೂ ಅಷ್ಟೇ, ಎಷ್ಟೊಂದ್ ಜನಕ್ಕೆ ಏನಾಗುತ್ತೆ ಅಂದ್ರೆ ಬ್ರಷ್ ಮಾಡಕ್ಕಾಗಲ್ಲ. ಸೊ ಎಷ್ಟೇ ಅವರು ರಿಚ್ ಆಗಿದ್ರು ಏನೇ ಇದ್ರು ಅವ್ರಿಗೆ ಮನೆಯಿಂದ ಹೊರಗೆ ಹೋಗಕ್ಕಾಗಲ್ಲ, ಬಿಕಾಸ್ ಬ್ರಷ್ ಮಾಡಿದ ತಕ್ಷಣ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಸೋಷಿಯಲ್ ಗ್ಯಾದರಿಂಗ್ ಹೋಗೋದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅವ್ರು ಅದೇ ಫ್ರೆಂಡ್ ಸರ್ಕಲ್ ಇರಲ್ಲ, ಹೇಳ್ಕೊಳಕ್ಕೂ ಯಾರು ಇರಲ್ಲ ಅವ್ರಿಗೆ. ಇನ್ನೊಂದು ಫೈನಾನ್ಷಿಯಲಿ, ಸೊ ಇದರಿಂದಾಗಿ ಲಾಸ್ ಆಫ್ ಜಾಬ್ ಆಗ್ಬಹುದು, ಅಥವಾ ಈವನ್ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಕ್ವಾಲಿಟಿ ಆಫ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆನ್ ಅಂಡ್ ಆಲ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ
1: ಕಾಂಪ್ರಮೈಸ್
0: ಆಗ್ಬಿಡುತ್ತೆ.
1: ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈಗ ಟರ್ಮಿನಲಿ ಇಲ್ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ ನ ಕೊನೆಯ ಸ್ಟೇಜ್ ನಲ್ಲಿ ಇರೋಂಥವ್ರು, ಯಾವುದೇ ರೀತಿಯ ಚಿಕಿತ್ಸೆ ಅವರಿಗೆ ಏನು ಫಲಕಾರಿ ಆಗೋದಿಲ್ಲ, ಅವ್ರನ್ನ ಇರುವಷ್ಟು ದಿನ ನೋವುರಹಿತವಾಗಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಾವು ಎಷ್ಟೋ ಕ್ಯಾನ್ಸರ್ ಸರ್ಜನ್ಸ್ ಮತ್ತೆ ಫಿಸಿಷಿಯನ್ಸ್ ಅಡ್ವೈಸ್ ಮಾಡೋದನ್ನ ಕೂಡ ನಾವು ಸಾಮಾನ್ಯ ಹೇಳ್ತೀವಿ. ಸೊ ಇಂಥ ವರ್ಗದ ಒಂದು ರೋಗಿಗಳಿಗೆ ನಿಮ್ಮ ಆಫರಿಂಗ್ ಏನಿದೆ, ನಿಮ್ಮ ಸ್ಪೆಷಾಲಿಟಿಯಲ್ಲಿ ಏನು ಆಪ್ಷನ್ಸ್ ನ ಕೊಡಬಹುದು ಟರ್ಮಿನಲಿ ಇಲ್ ಪೇಷಂಟ್ಸ್ ನ ಕೇರ್ ಮಾಡಲಿಕ್ಕೋಸ್ಕರ?
0: ಮೇನ್ ಅವರಿಗೆ ಒಂದು ಬೇಕಿರುತ್ತೆ, ಸೈಕೋಲಾಜಿಕಲ್ ಸಪೋರ್ಟ್. ಅದನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೊಡ್ತೀವಿ. ನಾವು ಪೇನ್ ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಸೈಕೋಲಾಜಿಕಲ್ ಸಪೋರ್ಟ್ ಅವರಿಗೆ ಮೇನ್ ಆಗಿ ಬೇಕಿರುತ್ತೆ ಸರ್. ಯಾಕಂದ್ರೆ ಅವರಿಗೆ ಆಲ್ರೆಡಿ ದೇ ಆರ್ ಡಿಪ್ರೆಸ್ಡ್, ಹಿಂಗಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋರಿಗೂ ಸಾಕಾಗಿ ಹೋಗಿರುತ್ತೆ, ಅವ್ರಿಗೂ ಸಾಕಾಗಿ ಹೋಗಿರುತ್ತೆ. ಸೊ ಅದನ್ನ ನಾವು ಫಸ್ಟ್ ಸೈಕೋಲಾಜಿಕಲ್ ಸಪೋರ್ಟ್ ಕೊಡ್ತೀವಿ. ಇವರಿಗೆ ನೋವುದು ಮಾತ್ರ ಪ್ರಾಬ್ಲಮ್ ಇರಲ್ಲ, ಬೇರೆ ತರದ ಪ್ರಾಬ್ಲಮ್ಗಳು ಇರುತ್ತೆ ಸರ್. ಬೇರೆ ಫುಡ್ ತಗೊಳಕ್ ಆಗದೆ ಇರ್ಬೋದು, ಅಥವಾ ಬೇರೆ ಎಡಿಮಗ ಅಂದ್ರೆ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಅದನ್ನು ಕೂಡ ಪೇನ್ ಜೊತೆಗೆ ಟ್ರೀಟ್ ಮಾಡ್ತೀವಿ ಸರ್. ಸೊ ಪೇನ್ಗೆ ಬಂದ್ರೆ ಅವ್ರಿಗೆ ಓನ್ಲಿ ಅಂದ್ರೆ ಒಂದೇ ತರದ ನೋವು ಇರಲ್ಲ, ಈ ತರ ಕ್ಯಾನ್ಸರ್ ಪೇಷಂಟ್ಸ್ ಗಳಲ್ಲಿ ಎರಡು ಮೂರು ತರದ ಪೇನ್ ಗಳಿರುತ್ತೆ. ಒಂದು ಬಿಕಾಸ್ ಆಫ್ ಅದೇ ಇನ್ಫ್ಲಮೇಷನ್ ಇಂದಾಗಿ ಪೇನ್ ಬರ್ಬೋದು, ಅಥವಾ ನ್ಯೂರೋಪತಿಕ್ ಪೇನ್ ನರಗಳ ಊತದಿಂದಾಗಿ ಬರ್ಬೋದು, ಅಥವಾ ಬೋನ್ ಗೆಡ್ಡಾಗಿರೋದ್ರಿಂದ ಅದರದ್ದು ಬೇರೆ ತರ ಪೇನ್ ಬರ್ಬೋದು, ಅಥವಾ ಈವನ್ ಹೊಟ್ಟೆಲು ಕೂಡ ಲಿವರ್ದು ಕ್ಯಾಪ್ಸುಲ್ ಸ್ಟ್ರೆಚ್ ಬೇರೆ ತರ ಪೇನ್ ಬರ್ಬೋದು. ಸೊ ಅದಕ್ಕೆಲ್ಲ ಸೇರಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಮೆಡಿಕೇಶನ್ಸ್ ಕೊಡ್ತೀವಿ. ಮೇನ್ ಆಗಿ ಉಪಯೋಯ್ಡ್ಸ್ ಕೊಡ್ತೀವಿ, ಇವನ್ ಮಾರ್ಫಿನ್ ಅಡ್ವೈಸ್ ಮಾಡ್ತೀವಿ. ತುಂಬಾ ಜನಕ್ಕೆ ಮಾರ್ಫಿನ್ ತಗೊಳಕ್ಕೆ ಅದರದ್ದು ಭಯ ಇರುತ್ತೆ, ಏನೋ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡಿಬಿಟ್ಟು ಕೊಡ್ತೀವಿ ಸರ್. ಅದ್ರ ಜೊತೆಗೆ ಬೇರೆ ಮೆಡಿಕೇಶನ್ಸ್ ಕೊಡ್ತೀವಿ. ತುಂಬಾ ಜನಕ್ಕೆ ಈ ತರ ಮಾರ್ಫಿನ್ ಅಲ್ಲೂ ಕಡಿಮೆ ಇದ್ದವರಿಗೆ ಅವ್ರಿಗೂ ಕೂಡ ನಾವು ನರ್ವ್ ಬ್ಲಾಕ್ ಗಳನ್ನ ಆಲ್ಕೋಹಾಲ್ ಗೈಡೆಡ್ ನರ್ವ್ ಬ್ಲಾಕ್ ಅಂದ್ರೆ ಆಲ್ಕೋಹಾಲ್ ಕೊಟ್ಬಿಟ್ಟು ನರ್ವ್ ಬ್ಲಾಕ್ ಗಳನ್ನ ಮಾಡ್ತೀವಿ ಸರ್ ಅವ್ರಿಗೂ ಕೂಡ.
1: ಓಕೆ, ಬಹಳ
2: ಅಂದ್ರೆ ನೋವು ಅನುಭವಿಸ್ತಾ ನೋವನ್ನ ತಾಳಲಾರದೆ ಬೇಜಾರು ಮಾಡಿಕೊಂಡು ಮನೆಯಲ್ಲೇ ಕೂತಿರೋದಕ್ಕೆ ಬದಲು ನೋವನ್ನ ನಿರ್ವಹಣೆ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಈ ನೋವುಗಳಿಂದ ಆಚೆ ಬರೋದು ಹೇಗೆ, ನೋವಿನಿಂದ ಮುಕ್ತರಾಗೋದು ಹೇಗೆ ಅನ್ನೋದರ ಬಗ್ಗೆ ಡಾಕ್ಟರ್ ರಾಧಿಕಾ ಅವರು ಬಹಳಷ್ಟು ಮಾಹಿತಿಗಳನ್ನು ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ರಾಧಿಕಾ ಅವರನ್ನ ಮಾತನಾಡಿಸಿದ್ದು ಕುಲದೀಪ್ ಎನ್ ಅವರು, ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮ. ಮಧುರ ಗಾನ, ಮುಕ್ತ ಮಾತು, ಪರಿಮಳ.

0: ಇದೇ ನ್ಯಾಚುರಲ್ ಬದುಕು ಅಂತಾರೆ ಈ ಗೀತೆಯಲ್ಲಿ. ನ್ಯಾಚುರಲ್ ಬದುಕು ಅಂದ್ರೆ ಹಳ್ಳಿಗಳ ಕಡೆ, ಗ್ರಾಮೀಣ ಪ್ರದೇಶಗಳಲ್ಲಿ ನಿಜವಾಗಿ ಅದು ನ್ಯಾಚುರಲ್ ಬದುಕು, ಸರಳ ಬದುಕು, ಹಾಗೆ ಪ್ರಕೃತಿಯ ಜೊತೆ ಇರುವಂಥದ್ದು. ಪ್ರಕೃತಿಯ ಜೊತೆ ಇರೋದು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಆರಾಮವಾಗಿರ್ತೀವಿ ಅಂದ್ಕೊಂಡ್ರೆ ಅದು ಕೂಡ ತಪ್ಪಾಗತ್ತೆ. ಅಲ್ಲಿ ಇರುವಷ್ಟು ಕೆಲಸಗಳು, ಕೃಷಿ ಚಟುವಟಿಕೆಗಳು, ಮತ್ತೆ ಮಳೆ ಯಾವಾಗ ಬರುತ್ತೆ, ಏನಾಗುತ್ತೆ, ಏನು ಹೋಗುತ್ತೆ ಅನ್ನೋದು ಅರಿವಿಗೆ ಇರದ ಒಂದು ಸ್ಥಿತಿ. ಗ್ರಾಮೀಣ ಕೃಷಿ ಚಟುವಟಿಕೆಗಳ ಜೊತೆ ತೊಡಗಿಸಿಕೊಂಡು ಹಾಗೆ ಹಾಡುಗಳನ್ನು ಹಾಡ್ತಾ, ವಿಶಿಷ್ಟವಾಗಿ ಜನಪದ ಕಲೆಯನ್ನು ಪೋಷಿಸಿದವರು ಅಮೃತೇಶ್ವರಿ ಕವಚೂರ್ ಅವರು. ಜಾನಪದ ಗೀತೆಗಳು ಹುಟ್ಟಿದ್ದೇ ಹೀಗೆ ತಾನೆ, ಕೆಲಸ ಮಾಡ್ತಾ ಮಾಡ್ತಾ ಆ ದಣಿವನ್ನು ಆರಿಸಿಕೊಳ್ಳೋದಕ್ಕೆ ನಮ್ಮ ಗ್ರಾಮೀಣರು ಹಾಗೆ ಹಾಡಿದ್ದು, ಅದನ್ನು ನಾವು ಜನಪದ ಗೀತೆಗಳು ಅಂತ ಹೇಳ್ತೀವಿ. ಅಮೃತೇಶ್ವರಿ ಕವಚೂರ್ ಅವರು ಧುಮ್ಸೋಲೆ ಕಲೆ ಅಂತ, ಅಂದರೆ ಇದು ಮಲೆನಾಡಿನ ಕಡೆ ಹಾಡುವಂತಹ ಒಂದು ಹಾಡುಗಳು, ಧುಮ್ಸೋಲೆ ಹಾಡುಗಳು ಅಂತ. ಬಹುಶಃ ಈ ಕಡೆ ನಾವು ಅದನ್ನು ಏನು ಈ ಮಲಗಿಸುವಾಗ ಹಾಡ್ತೀವಲ್ಲ ಜೋಗುಳ ಪದ ಅಥವಾ ಲಾಲಿ ಹಾಡು, ಆ ಥರ ಕೂಡ ಹೇಳಬಹುದು ಅಂತ ಕಾಣುತ್ತೆ. ಅಮೃತೇಶ್ವರಿ ಕವಚೂರ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ರಾಜಲಕ್ಷ್ಮಿ ಅವರು ಇವರನ್ನು ಮಾತಾಡಿಸಿದ್ದಾರೆ. ತಿಮ್ಮಪ್ಪ ಗೌಡ ಅವರು ಕೂಡ ಇವರ ಜೊತೆ ಇದ್ದಾರೆ. ಕಾರ್ಯಕ್ರಮದ ನಿರ್ಮಾಣ ತಿಮ್ಮಪ್ಪ ಗೌಡ ಅವರು. ಕೇಳೋಣ ಈಗ ಅಮೃತೇಶ್ವರಿ ಕವಚೂರ್ ಅವರು ಗ್ರಾಮೀಣ ಕೃಷಿ ಚಟುವಟಿಕೆಗಳು ಮತ್ತು ಹಾಡುಗಳು, ಜನಪದ ಕಲೆಯ ಬಗ್ಗೆ ಮಾತಾಡಿದ್ದಾರೆ. ಅವರ ಅನುಭವದ ಮಾತುಗಳು.
1: ನಮಸ್ಕಾರ
2: ಅಮೃತೇಶ್ವರಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
3: ಅಮೃತೇಶ್ವರಿ ಅವರೇ, ನಮ್ಮ ನಾಡಿನ ಜನಪದ ಕಲಾವಿದರು ಏನಿದ್ರಲ್ಲ, ಅವರು ನಮ್ಮ ಪರಂಪರೆಯನ್ನ ತುಂಬಾ ಉಳಿಸ್ಕೊಂಡು ಬಂದಿದ್ದಾರೆ ಅಲ್ವಾ? ಯಾಕೆಂದ್ರೆ ನಮ್ಮ ನಾಡಿನ ಜನಪದ ತುಂಬಾನೇ
1: ಶ್ರೇಷ್ಠವಾದದ್ದು.
3: ಎಲ್ಲಿ ನಾವು ಹಳ್ಳಿಗಳಲ್ಲಿ ಹೋದ್ರೆ ಅದು ಇವಾಗೂ ನಮ್ಗೆ ಕಂಡ್ಬರ್ದು. ಅಂದ್ರೆ ಸೋಬಾನೆ ಪದ ಆಗಿರ್ಬೋದು, ಅದರಲ್ಲಿ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಅಂತ ಏನಿಲ್ಲ, ಎಲ್ರೂ ಹಾಡಾಡ್ತಾ ಇದ್ರು. ಈಗ ನಾವು ನೋಡ್ತಾ ಬರ್ತಿರೋದಾದ್ರೆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ನಮ್ಮ ಕಲಾವಿದರು ಧರೋಜಿ ಅಮ್ಮ ಅವರು ಮತ್ತೆ ಶುಕ್ರಿ ಬೊಮ್ಮಗೌಡ ಅವರು, ಹೀಗೆ ಅನೇಕ ಜನಪದ ಕಲಾವಿದರು ಈ ಪರಂಪರೆಯನ್ನ ಉಳಿಸ್ಕೊಂಡು ಬಂದಿದ್ದಾರೆ ಅಲ್ವಾ? ಸೊ ಹೀಗಾಗಿ ಈ ಪರಂಪರೆ ಉಳಿಸ್ಕೊಂಡು ಬಂದಿರೋದ್ರಿಂದ ನೀವು ನಿಮ್ಮ ಪರಂಪರೆಯಿಂದ ಯಾವ ರೀತಿ, ಯಾರ ಪ್ರೇರಣೆಯಿಂದ ನೀವು ಈ ಪರಂಪರೆಯನ್ನ ಬೆಳೆಸ್ಕೊಂಡು ಬಂದಿದ್ದೀರಾ? ಅಂದ್ರೆ ನಿಮ್ಮ ಹಾಡು ಈ ಡೊಂಸೊಲೆಗಳನ್ನ ನೀವೆಲ್ಲ ಕಲ್ತ್ಕೊಂಡಿದ್ದೀರಲ್ಲ, ಯಾರ ಪ್ರೇರಣೆಯಿಂದ ನೀವು ಕಲ್ತ್ಕೊಂಡಿರೋದು?
1: ಅಂದ್ರೆ ಏನಂದ್ರೆ, ಈಗ ನಮ್ಮ ಅಪ್ಪ ನಮ್ಗೆ ಸಂಗೀತ ಮಾಸ್ಟರ್ ಆಗಿದ್ರು, ಅವರು ಸಂಗೀತ ಕಲಿತ ಇದ್ರು. ನಾನು ಸಂಗೀತವನ್ನು ಒಂದು ವರ್ಷ ಕಲಿತೆ, ಜೂನಿಯರ್ ಕಲಿತೆ, ಅದು ನನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅಮ್ಮ ಫುಲ್ ಜಾನಪದ ಸೋಬಾನೆ ಹಾಡುಗಳು, ಅಮ್ಮನ ಹಾಡುಗಳನ್ನ ನಾನು ಮುಂದುವರಿಸಬೇಕು. ಈಗ ಅಪ್ಪನ ಹಾಡುಗಳಂದ್ರೆ ಯಾರಾದ್ರೂ ಬರೀ ಅದನ್ನು ಕಲ್ತು ಬಿಡಿ ಎಲ್ಲ ಹಾಡ್ತಾಳೆ, ಇಲ್ಲ ನಮ್ಮ ಅಮ್ಮನ ಹಾಡನ್ನು ನಾನು ಮುಂದರಿಸಬೇಕು. ಯಾಕಂದ್ರೆ ನಮ್ಮ ಅಮ್ಮನ ನಂತರ ಅದು ಸಿಗೋದಿಲ್ಲ ನಮಗೆ, ವಂಶ ಪರಂಪರೆಯಾಗಿ ಅದು ಬರಬೇಕು ಅನ್ನೋದಕ್ಕೆ ಈ ಕಲೆಯನ್ನು ಅಮ್ಮನಿಂದ ಕಲ್ತ್ಕೊಂಡೆ ನಾನು.
3: ಅಂದ್ರೆ ನಿಮ್ ತಾಯಿಯವರು ಮುಂಚೆ ಅಂದ್ರೆ
1: ಅವರು ಅವ್ರ ಅಮ್ಮ ಹಾಡ್ತಿದ್ರು,
3: ಅವರಮ್ಮ ಹಾಡ್ತಿದ್ರು. ಅಂದ್ರೆ ನಿಮ್ಮ ಪರಂಪರೆಯಿಂದ, ತಾಯಿಯಿಂದ, ಅಜ್ಜಿ ಅಜ್ಜಿಯಿಂದ,
1: ಅವ್ರ ಮುತ್ತಜ್ಜಿ ಬಹಳ ಹಾಡ್ತಾರಂತೆ, ಅವರು ನೂರಕ್ಕಿಂತ ಹಾಡು ಬಹಳ ಹಾಡ್ತಾರೆ. ಈಗ ಅಮ್ಮ ಕೂಡ ಒಂದು 50-60 ಹಾಡು ವಿತೌಟ್ ಬುಕ್ಸ್ ಇಲ್ಲದೆ ಹಾಡ್ತಾರೆ.
3: ಅಂದ್ರೆ ಇವಾಗೂ ಇದಾರ
1: ಅಮ್ಮ ಹಾಡ್ತಾರೆ, ಅಜ್ಜಿ ಇಲ್ಲ,
3: ಅಜ್ಜಿ ತಾಯಿಯಿಂದ ನೀವು ಕಲಿತಾ ಇದ್ದೀರಾ. ಅಮೃತೇಶ್ವರಿ ಅವರೇ, ನೀವು ಗ್ರಾಮೀಣ ಮಹಿಳೆಯಾಗಿ ಮನೆ ಕೆಲಸ, ಹೊಲದ ಕೆಲಸ ಮಾಡ್ತಾ ನೀವು ನಿಮ್ಮ ಬದುಕನ್ನ ನೀವು ಹೆಂಗ್ ನಡೆಸ್ತಾ ಇದ್ದೀರಾ?
1: ಒಂದು 10 ವರ್ಷಕ್ಕೆ ಈ ಒಂದು ಕೆಲಸ ಎಲ್ಲ ಕಲ್ತ್ಕೊಂಡಿದ್ದು. ನಮ್ಮನೇಲಿ ನಾವು 6 ಜನ, ಅಮ್ಮ ಅಪ್ಪ, 3 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. ಅಂದ್ರೆ ನಾವು ಚಿಕ್ಕವರು, ನಾವು
3: ದೊಡ್ಡ ಕುಟುಂಬ,
1: 6 ಜನ ಮಕ್ಕಳು, 2 ಜನ ಅಪ್ಪ ಅಮ್ಮ, 8 ಜನ ನಾವು. ಅದೆಲ್ಲ ನಿಭಾಯಿಸೋ ತುಂಬಾ ಕಷ್ಟ. ನಾವು ಹೊರಗಡೆ ಎಲ್ಲ ಆಳುಗಳೆಲ್ಲ ತಂದು ಮಾಡ್ಸಕ್ ಆಗ್ತಿರ್ಲಿಲ್ಲ. ನಾವೇ ಎಲ್ಲ ಓದ್ಕೊಳ್ತಾ ಎಲ್ಲರೂ ನಮ್ ನಮ್ ಕೆಲಸ ನಾವು ಮಾಡ್ಬೇಕಿತ್ತು. ಅದಲ್ಲದೆ ನಾವು ಅಪ್ಪನ ಕೆಲಸಕ್ಕೆ ಅಮ್ಮನ ಕೆಲಸಕ್ಕೆ ಸಹಾಯ ಮಾಡ್ಬೇಕಿತ್ತು. ಆವಾಗಿಂದನೇ ನಮ್ಗೆ ಈ ಗದ್ದೆ ಕೆಲಸದ ಬಗ್ಗೆ ಅನುಭವ ಬಂದ್ಬಿಡ್ತು. ಈ ಕುಟ್ಟದು, ಬೀಸೋದು
3: ಚಿಕ್ಕ ವಯಸ್ಸಿಂದ.
1: ಹೌದು, ಆಗೆಲ್ಲ ನಮ್ಮನೇಲಿ ಹೆಂಗೆ

0: ಅಂದ್ರೆ ಈಗ ಅಕ್ಕಿ ಎಲ್ಲ ಮಿಲ್ಲಿಗೆ ಹೋಗಿ ಮಾಡಿಸ್ಕೊಂಡ್ ಬರ್ತಿರ್ಲಿಲ್ಲ, ಮಿಲ್ಲಿಗೆ ಹೋಗಿ ಮಾಡಿಸ್ಕೊಂಡ್ರೆ ಅಕ್ಕಿಗಳು ಬಹಳ ಖಾಲಿ ಆಗ್ಬಿಡ್ತೈತೆ ಅನ್ನೋದೊಂದಿತ್ತು. ಹಂಗಾಗಿ ನಾವೇ ಸ್ವಲ್ಪ ಸ್ವಲ್ಪ ಒಂದೊಂದು ಗಿದ್ನ ಅಂತ ಕುಡ್ತಿದ್ವಿ, ಗಿದ್ನ ತಗೊಂಡು ಕುಟ್ಟೋದು. ಆ ಕುಟ್ಟಿದ್ರಲ್ಲೇ ಮೂರ್ ರೀತಿ ಅಕ್ಕಿ ಮಾಡಿದ್ವಿ. ಒಂದು ತುಂಡಾಗ್ಬಿಡ್ತಿತ್ತು, ಅದನ್ನ ಸಾಣಿಸ್ತಿದ್ವಿ. ತುಂಡಾದ ಅಕ್ಕಿನೆಲ್ಲ ಏನ್ ಮಾಡ್ತಿದ್ವಿ, ದೋಸೆಗೆ ರೊಟ್ಟಿಗೆ ಅಂತ ಇಟ್ಕೊಳ್ತಿದ್ವಿ. ಇಡೀ ಅಕ್ಕಿ ಬಂದಿರೋದು ಅನ್ನಕ್ಕೆ ಅಂತ ಇಟ್ಕೊಳ್ತಿದ್ವಿ. ಇನ್ನು ನುಚ್ಚಕ್ಕಿ ಅಂತ ಬರ್ತು, ಅದನ್ನ ಬೀಸ್ತಿದ್ವಿ, ಬೀಸ್ಬಿಟ್ಟು ರೊಟ್ಟಿಗೆ ಅಂತ ಮಾಡ್ಕೊಳ್ತಿದ್ವಿ.
1: ನೋಡಿ ಆಗಿನ ಇದರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರ.
0: ಹೌದು, ಆ ಕುಟ್ಟದು ಬೀಸೋದು ಎಲ್ಲ ನಾವು ಆವಾಗ್ಲೇನೆ ಕಲ್ತು ಬಿಟ್ಟು. ಬೀಸೋದು ಅಷ್ಟೇ, ಎರಡು ಜನ ಸೇರ್ಕೊಂಡು ಬೀಸೋದು, ಅಕ್ಕ ನಾನು ಬೀಸೋದು ಅಥವಾ ಅಮ್ಮ ನಾವು ಬೀಸೋದು, ಹಿಂಗೆಲ್ಲವನ್ನು ಕುಟ್ಟೋದು ಬೀಸೋದು ಎಲ್ಲವನ್ನು ನಾವು ಅವಾಗ್ಲೇನೆ ಕಲ್ತ್ಕೊಂಡು
1: ಚಿಕ್ಕ ವಯಸ್ಸು
0: ಎಲ್ಲ ಕಲ್ತು ಬಿಟ್ಟಿವಿ. ಹೆಂಡೆ ಬಡಿಯೋದು
1: ಈಗೇನು ಇದೆ, ಶಿಕ್ಷಣನೂ ಇದೆ,
0: ಹೌದು,
1: ಅದರ ಜೊತೆ ಹಾಡುಗಳನ್ನ ಕೂಡ ಕಲ್ತ್ಕೊಂಡಿದ್ದೀರಂತ
0: ಒಂದು ಆಸೆ,
1: ಖುಷಿ ಆಗುತ್ತೆ ಕೇಳಿದ್ರೆ.
0: ಹೌದು, ಅದ ನೋಡಿ ಕುಟ್ಟದಂಗಿತ್ತಂದ್ರೆ ಕುಟ್ಟೋದೆ ಖುಷಿ ಬಾಳ, ಬೀಸೋದೆ ಬಿಗಿ ಬಾಳ, ರೊಟ್ಟಿ ಸುಡುವೋದೆ ಸಖಿ ಬಾಳ, ರೊಟ್ಟಿ ಸುಡುವೋದೆ ಸಖಿ ಬಾಳ, ಮೂರತ್ತೆ ಈ ಮೂರ ಕೆಲಸ ನಿಮಗಿರಲಿ, ಈ ಮೂರ ಕೆಲಸ ನಿಮಗಿರಲಿ, ಅತ್ತಮ್ಮ ಉಳಿದ ಕೆಲಸವೇ ನಮಗಿರಲಿ.
1: ಎಷ್ಟು ಅರ್ಥ ಕೊಡು
0: ನೋಡಿ, ಹೆಂಗ್ ಹೇಳ್ತಿದ್ರ ನೋಡಿ ಅವ್ರ ಹೆಂಗೆ ಅಂದ್ರೆ, ಕುಟ್ಟೋದು ಬಹಳ ಖುಷಿ, ಕುಟ್ಟೋದು ಕೊಡಂದ್ರೆ ದುಡ್ಕ ದುಡ್ಕಾಯಿ ಕುಟ್ಟು ಬಿಡೋದು, ಬೀಸೋದು ತುಂಬಾ ಕಷ್ಟ ಇರ್ತದೆ, ರೊಟ್ಟಿ ಸುಡಬೇಕಂದ್ರೆ ಸೆಕೆ ಬೆಂಕಿ ಹತ್ರ ಕುತ್ಕೊಳ್ಬೇಕಲ್ಲ, ಅದು ತುಂಬಾ ಸೆಕೆ ಆಗಿಬಿಟ್ಟು ಬೆವರು ಬರ್ತೈತಲ್ಲ, ಅದಕ್ಕೆ ಈ ಮೂರ್ ಕೆಲಸ ಅತ್ತಮ್ಮ ನಿಂಗಿರ್ಲಿ, ಇನ್ನು ಉಳಿದ ಕೆಲಸ ನಮಗ್ ಕೊಡು ಅಂತ ಸೊಸೆ ಅತ್ತೆ ಹೇಳ್ತಂತೆ.
1: ಅಂದ್ರೆ ನಾವು ಮಾತಿನ ಮೂಲಕ ಅಲ್ಲದೆ ಹಾಡಿನ ರೂಪದಲ್ಲೂ
0: ಹಾಡಿನ ರೂಪದಲ್ಲಿ
1: ಹೇಳ್ಕೋಬಹುದು.
0: ಹೌದೌದೌದು, ಅಂದ್ರೆ ಅತ್ತೆಗೂ ಬೇಜಾರು ಆಗ್ಬಾರ್ದು, ಸೊಸೆ ಹೇಳಿದ್ದು ಅತ್ತೆಗೆ ಬೇಜಾರು ಆಗ್ಬಾರ್ದು ಅಂತ ಈ ರೀತಿಯಾಗಿ ಹೇಳ್ಕೊಳ್ತಿದ್ರಂತೆ. ಬಹಳ ಒಂದು ಚೆನ್ನಾಗಿ
1: ಹೇಳೋದಕ್ಕೆ ತುಂಬಾ ಖುಷಿ,
0: ತುಂಬಾ ಖುಷಿಯಾಗಿರುತ್ತದೆ ಅದು. ಹೌದೌದು,
2: ಧುಮ್ಸೋಲೆ ಕಲೆಯಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರುವಂತಹ ಅಮೃತೇಶ್ವರಿ ಕವಚೂರ್ ಅವರ ಜೊತೆ ಮಾತಾಡ್ತಾ ಇದ್ವಿ. ಕಾರ್ಯಕ್ರಮ ಮುಂದುವರೆಸೋಣ. ಕೇಳ್ತಾ ಇದ್ದೀರಿ ಪರಿಮಳ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
4: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
5: ಶಭಾಷ್ ಮಗನೇ,
6: ನುಡಿದಂತೆ ನಡೆದ ಮೂರು ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಜನಪದ ಗೀತೆಗಳನ್ನ ಕೃಷಿ ಚಟುವಟಿಕೆಗಳ ಜೊತೆ ಜೊತೆಗೆ ಹಾಡಿದವರು, ಅದನ್ನ ಅಭ್ಯಾಸ ಮಾಡಿದವರು ಅಮೃತೇಶ್ವರಿ ಕವಚೂರ್ ಅವರು. ಅವರ ಇನ್ನೊಂದಷ್ಟು ಮಾತನ್ನ ಕೇಳಿ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಮುಗಿಸೋಣ.
1: ಯಾರು ನೀವು ಹಳ್ಳಿಯಲ್ಲಿ ಇದ್ದೀರಲ್ಲ, ಆ ಹೆಣ್ಣು ಮಕ್ಕಳುಗಳು, ಯುವತಿಯರು, ವಿಶೇಷವಾಗಿ ಯುವತಿಯರು ಇದ್ದೀರಲ್ಲ, ಖಂಡಿತವಾಗಿ ನೀವು ಹೊಲದ ಕೆಲಸ ಮಾಡಿ, ಅದನ್ನು ಬಿಡಬೇಡಿ. ಅದರಲ್ಲಿರುವಂತ ಖುಷಿ ನೀವು ಯಾವುದೇ ಒಂದು ಜಾಬ್ ಮಾಡಿದ್ರೂ ಇಲ್ಲ. ನೀವು ಏನೇ ಸಿಸ್ಟಮಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಮಾಡಿದ್ರು ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅಂತೂ ಅದು ಒಳ್ಳೇದಿರುವುದಿಲ್ಲ. ನಿಮಗೆ ದುಡ್ಡು ಬರ್ಬೋದು,

0: ಆದ್ರೆ ಅಲ್ಲಿರುವಂತ ಖುಷಿ, ನಾಲ್ಕು ಜನರ ಜೊತೆ ನೀವು ಮಾತಾಡ್ತಿರಲ್ಲ, ಬೆರಿತಿರಲ್ಲ, ಅಲ್ಲಿ ಬರ್ತೈತಲ್ಲ ಆ ನಾಲೆಜು, ಅದು ಬಹಳ ನಮ್ಮ ದೇಹಕ್ಕೆ. ನಾವೇನು ಇಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಅಥವಾ ಸಿಟಿಯಲ್ಲಿ ಕುತ್ಕೊಂಡು ನಾವ್ ಏನೇ ಮಾಡಿದ್ರು ಅಲ್ಲಿ ಸಿಗುವಂತ ಖುಷಿ,
1: ಹೆಚ್ಚಾಗಿ ಸಮಸ್ಯೆಗಳೇ ಬರುತ್ತೆ,
0: ನಮ್ಗೆ ಅದಕ್ಕೆ ಇದು ಸಿಗೋದಿಲ್ಲ,
1: ಒಳ್ಳೆ ಆರೋಗ್ಯ,
0: ಒಳ್ಳೆ ಆರೋಗ್ಯ ಸಿಗೋದಿಲ್ಲ. ನೀವು ಏನೇನು ಈಗ ಹಳ್ಳಿಯಿಂದ ಬಂದಿದ್ದೀರಲ್ಲ ಹೆಣ್ಮಕ್ಳು, ಅಥವಾ ಹಳ್ಳಿಯಲ್ಲಿ ಯಾರು ಹೆಣ್ಮಕ್ಳು ಓದ್ತಾ ಇದ್ದೀರೋ, ನೀವು ಜಾಬ್ ಮಾಡಿ, ಜಾಬ್ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅದರ ಜೊತೆ ನಮ್ಮ ಕೃಷಿಯನ್ನು ಕೈ ಬಿಡಬೇಡಿ, ಅದು ನಮ್ಗೆ ಬೇಕೇ ಬೇಕು. ಯಾಕಂದ್ರೆ
1: ರೈತರೇ ಜೀವಾಳ,
0: ಜೀವಾಳ, ಜೀವಾಳ ನಮ್ಗೆ. ಯಾಕಂದ್ರೆ ನಾನು ಒಂದು ಪಾಠ ಮಾಡುವಾಗ ಒಂದು ಇಟ್ಕೊಂಡಿದ್ದೀನಿ, ಏನು ಗೊತ್ತಾ, ನಾನು ಯಾವುದೇ ಒಂದು ಪ್ರೋಗ್ರಾಮ್ ಆದ್ರೂ ನಾನು ಪೂರ್ತಿ ವರ್ಷನೂ ಕೂಡ ನಾನು ರಜೆ ತಗೊಳ್ಳೋದಿಲ್ಲ, ರಜೆ ತಗೊಳ್ಳೋದೇ ಇಲ್ಲ, ರಜೆ ಮಾಡೋದೇ ಇಲ್ಲ. ನನಗೆ ಅದೊಂದು ಖುಷಿ, ನನ್ನ ಕಾಯಕವೇ ಕೈಲಾಸ ಆಗಬೇಕು ನನಗೆ.
1: ಮತ್ತೆ ನಿಮಗೆ ಯಾವಾಗ ಕೃಷಿ ಮಾಡಬೇಕು ಅಂತ,
0: ಕೃಷಿ ಮಾಡ್ಬೇಕಂದ್ರೆ ರಜೆ,
1: ರಜೆ ಸಮಯದಲ್ಲಿ,
0: ರಜೆದಲ್ಲಿ
1: ಬಿಡುವಿನ ಸಮಯ,
0: ಬಿಡುವಿನ ಸಮಯದಲ್ಲಿ ನನ್ಗೆ ಅದಾಗಬೇಕು. ನಾನು ಚಾಪೆ ಹೆಣಿಯೋದಿರ್ಬೋದು, ಬುಟ್ಟಿ ಹೆಣಿಯೋದಿರ್ಬೋದು, ಇದು ಭೂಮಿ ಕುಕ್ಕಿಗೆ ಬುಟ್ಟಿ ಬಿಡಿಸೋದು, ಚಾಪೆ ಹೆಣಿ, ಚಾಪೆ ಹೆಣಿಯೋದು ತುಂಬಾ ಇಷ್ಟ ಇದೆ ನಮ್ಗೆ. ಆ ಚಾಪೆ ಎಲ್ಲ ಇಲ್ಲ ಗೊತ್ತಿಲ್ಲ, ಮಕ್ಕಳಿಗೆ ನಾನು ಪರಿಚಯ ಮಾಡಿಸಿದ್ದೀನಿ, ಅದನ್ನ ಚಾಪೆ ಹೆಣಿಯೋದನ್ನ ತೋರಿಸ್ಕೊಟ್ಟಿದ್ದೀನಿ, ಭೂಮಿ ಕುಕ್ಕಿ ಬರೆಯೋದನ್ನ ತೋರಿಸ್ಕೊಟ್ಟಿದ್ದೀನಿ. ಇದನ್ನೆಲ್ಲ ಅದು ಬೇಕು, ಅದ್ರ ಜೊತೆಗೆ ಅದನ್ನ ಕಲಿಸ್ಬೇಕು. ಬರೀ ನಾವು ಪಾಠ ಮಾಡ್ತೀವಿ ಅಂತ ಹೋದ್ರೆ ಆಗೋದಿಲ್ಲ. ನಾನು ಯಾವಾಗ್ಲೂ ಮಕ್ಕಳಿಗೆ ಹೇಳ್ತೀನಿ, ನಾನು ಒಂದು ಇದು ಕಟ್ಕೊಂಡಿದ್ದೀನಿ, ಹೇಗೆ ಅಂದ್ರೆ ಮಕ್ಕಳೇ ನನ್ನ ಜೀವ, ಕೃಷಿ ಇಲ್ಲದ ನಾನು ಇರೋದಿಲ್ಲ. ಯಾಕಂದ್ರೆ ಕೃಷಿ ತುಂಬಾ ಇಷ್ಟ, ಜಾನಪದ ನಂಗೆ ತುಂಬಾ ಇಷ್ಟ, ಮಕ್ಕಳೇ ನನ್ನ ಜೀವ, ಪೋಷಕರೇ ನನ್ನ ರಿಲೇಟಿವ್, ಸರಸ್ವತಿ ನನ್ನ ಗೆಳತಿ, ನನಗದು ಇರಲೇಬೇಕು. ಅದ್ರ ಜೊತೆಗೆ ನಾನು ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ. ಅದನ್ನ ಜನರಿಗೆ ನಾನು ಇವತ್ತಿನ ಯುವತಿಯರಿಗೆ ಹೇಳೋದೇನಂದ್ರೆ, ಕೃಷಿ ಯಾರ್ಯಾರು ಮಾಡ್ತಾ ಇದ್ದೀರೋ ದಯವಿಟ್ಟು ನೀವು ಅದನ್ನ ನಿಲ್ಲಿಸ್ಬೇಡಿ, ಮಾಡಿ, ಅದರಲ್ಲಿ ಖುಷಿ ಇದೆ ನಿಮಗೆ, ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೀವು ಮಾಡಿ ಅಂತೀನಿ ನಾನು.
2: ಕೃಷಿ ಮತ್ತೆ ಹಾಡು ಮತ್ತೆ ಕಲೆ ಇವೆಲ್ಲವನ್ನ ನಾವು ಹೇಗೆ ನಿಭಾಯಿಸಬಹುದು ಅನ್ನೋದರ ಬಗ್ಗೆ ಸೂಕ್ತವಾಗಿ ಹೇಳ್ತಾ ಸಂದೇಶವನ್ನ ಕೊಟ್ಟರು ಅಮೃತೇಶ್ವರಿ ಕವಚೂರ್ ಅವರು. ಇವರನ್ನ ಮಾತನಾಡಿಸಿದವರು ರಾಜಲಕ್ಷ್ಮಿ ಮತ್ತು ತಿಮ್ಮಪ್ಪ ಗೌಡ. ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು, ಹಾಗೆ ಅನೇಕ ನೋವುಗಳು, ಈ ನೋವುಗಳನ್ನು ನಾವು ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ಮಾಹಿತಿ ಮಾಡಿಕೊಂಡ್ರಿ. ಹಾಗೆ ಜಾನಪದ ಕಲಾವಿದೆ, ಕೃಷಿ ಮಹಿಳೆ ಅಮೃತೇಶ್ವರಿ ಅವರ ಜೊತೆ ಮಾತುಕತೆ ಕೇಳಿದಿರಿ. ಇದು ಇವತ್ತಿನ ಪರಿಮಳ. ಪರಿಮಳ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ.

ಕೇಳ್ತಾ ಇದೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಸಂಜೆಯ ಪ್ರಸಾರ ಆರಂಭವಾಗುತ್ತೆ. 5:05 ಓಲ್ಡ್ ಇಸ್ ಗೋಲ್ಡ್, ನಂತರ ಗಾನ ಭಜಾನ, ಇವತ್ತಿನ ವಿಶೇಷ ಬೆಳ್ಳಿ ಬದುಕು, ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತೀರಿ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆ ಸಿವಿಲ್ ಇನ್ವೆಸ್ಟಿಚರ್ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ನಾಗರಿಕ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ, ಇಲ್ಲಿನ ಜನರಿಗೆ ವಿಶ್ವಾಸದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಬೆಂಗಳೂರಿನಲ್ಲಿಂದು ಟೀಕಿಸಿದ್ದಾರೆ. ದಾವಣಗೆರೆ ಮಹಾನಗರದಲ್ಲಿ ಸಾರ್ವಜನಿಕರ ಜೀವಕ್ಕೆ ಸಂಚಕಾರ ತಂದೊಡ್ಡಿರುವ ಶಿಥಿಲಾವಸ್ಥೆಯ ಅಪಾಯಕಾರಿ ಕಟ್ಟಡಗಳನ್ನು ಮುಂದಿನ 7 ದಿನಗಳ ಒಳಗೆ ತೆರವುಗೊಳಿಸುವಂತೆ ಮಹಾನಗರ ಪಾಲಿಕೆ ಆಯುಕ್ತ ಮಹಾಂತೇಶ್ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಆರೋಗ್ಯವೇ ಸಕಲೈಶ್ವರ್ಯ ಎಂಬ ಮಾತಿನಂತೆ ರಾಜ್ಯದ ಪ್ರತಿ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಒದಗಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಶಹಾಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಯ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಾಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಕ್ರಿಕೆಟ್ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಸೋತು ಬ್ಯಾಟಿಂಗ್ ಮಾಡುತ್ತಿರುವ ರಾಜಸ್ಥಾನ್ ರಾಯಲ್ಸ್ ತಂಡ ಇತ್ತೀಚಿನ ವರದಿ ಬಂದಾಗ 15.2 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 139 ರನ್ ಮಾಡಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯಲ್ಲಿ ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು ಇಂದು ಜಿಯೋವಾನಿ ಎಂಪೆಟ್ಷಿ ಪೆರಿಕಾರ್ಡ್ ವಿರುದ್ಧ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddha Bharat.
2: सपनों को हकीकत में बदलने के लिए सही समय पर सही कदम उठाना जरूरी है. भारतीय वायुसेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं. विवरण के लिए विजिट करें fcat.edcil.co.in पर.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ

0: ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 5:04.

ಶ್ರೋತೃಗಳೇ, ಇನ್ನೀಗ ಕೇಳಿ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ ಅಂದರೆ 5:10 ಮೇಲೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಇದರ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಯಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿ. 7:22 ಕಗ್ಗದ ಸಿರಿ, ಇದರ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಭಾನುವಾರದ ವಿಶೇಷ ಕಾರ್ಯಕ್ರಮ ಬೆಳ್ಳಿ ಬದುಕು, ಸಂಗೀತ ನಿರ್ದೇಶಕ ಅನೂಪ್ ಸೀಳಿನವರ ಜೊತೆ ಮಾತುಕತೆ, ಸಂದರ್ಶಕರು ಬಿಕೆ ಸುಮತಿ. 9:15 ನಮ್ಮ ನಿಲಯದಿಂದ ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಈ ರೀತಿಯಾಗಿವೆ. ಬೆಳಗ್ಗೆ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ, 7:05 ಪ್ರದೇಶ ಸಮಾಚಾರವನ್ನು ಕೇಳುವಿರಿ, 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. ಬೆಳಗ್ಗೆ 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಹೊಸ ಹಾಡು. ಮಧ್ಯಾಹ್ನ 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:20 ಇಮೇಲ್ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನ 2:15 ಸ್ಪಂದನ, 2:30 ಪ್ರದೇಶ ಸಮಾಚಾರ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. 4:00 ಪರಿಮಳ, 5:05 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್. ಇನ್ನು 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಇದರ ಸಹಯೋಗ ನ್ಯಾಯಂ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಯಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರನಾಥ್.

ನಾರಾಯಣ. 6:02 ಗಾನ ಭಜನ ಕಾರ್ಯಕ್ರಮದಲ್ಲಿ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜನ ಕೇಳುವಿರಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. 7:22 ಕಗ್ಗದ ಸಿರಿ. ರಾತ್ರಿ 8:02 ಸೋಮವಾರದ ವಿಶೇಷ ಕಾರ್ಯಕ್ರಮ ಭಾವಚಿತ್ತಾರ, ಭಾವಗೀತೆಗಳ ಕಾರ್ಯಕ್ರಮ. 9:15 ಹಿಂದಿ ಮೆಲೋಡಿಸ್. 10:02 ಪ್ರೇಮ ನಿನಾದ. ಕೆಳಗಡೆ ಇದಾಗಿತ್ತು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಸೇಫ್ ಡ್ರೈವ್. ಈ ದಿನದ ಸೇಫ್ ಡ್ರೈವ್ನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೆ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಸೇಫ್ ಡ್ರೈವ್ ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 90ರ ದಶಕದ ಕೆಲವು ಚಿತ್ರಗೀತೆಗಳನ್ನ ಕೇಳುವಿರಿ. ಈಗಾಗಲೇ ಪ್ಲೇಲಿಸ್ಟ್ ಲೋಡ್ ಆಗಿದೆ, ನೋಡುವ ಯಾವೆಲ್ಲ ಗೀತೆಗಳು ಇವೆ ಅಂತ ಕುತೂಹಲ ಹೀಗೆ ಇರಲಿ. ಕಾರ್ಯಕ್ರಮದ ಮುಂದಿನ ಗೀತೆ ವೈಶಾಖದ ದಿನಗಳು, ಈ ಚಿತ್ರದ ಗೀತೆ.

ವೈಶಾಖದ ದಿನಗಳು. ಈ ಚಿತ್ರದ ಒಂದು ಮುದ್ದಾದ ಮೆಲೋಡಿ ಗೀತೆ ಕೇಳಿದ್ರಲ್ಲ, ಗಾಯಕ ಮನು ಹಾಗೂ ವಾಣಿ ಜಯರಾಮ್ ಅವರು ಈ ಗೀತೆಯನ್ನು ಹಾಡಿದವರು. ಎಂಎನ್ ವ್ಯಾಸರಾವ್ ಅವರ ಗೀತ ರಚನೆ, ಇಂದು ವಿಶ್ವನಾಥ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದಲ್ಲೀಗ ಸಂತ ಶಿಶುನಾಳ ಶರೀಫ ಈ ಚಿತ್ರದ ಒಂದು ಗೀತೆ. ಬಿಆರ್ ಛಾಯಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಗೀತೆಯನ್ನು ಹಾಡಿದ್ದಾರೆ.

0: ರಮೇಶ, ಸಿಟಿ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೆ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: 90ರ ದಶಕದ ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಕೇಳುತ್ತಿರುವರಿ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನದ ಗುರು ಚಿತ್ರದ ಗೀತೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ ಗುರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿವುದಯಶಂಕರ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನವಿತ್ತು. ಕಾರ್ಯಕ್ರಮದಲ್ಲೀಗ ಪ್ರಾಯೋಜಿತ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ದಿನ ಒಂದೊಂದು ಸ್ಟೇಷನ್ ಕೇಳೇ ಕೇಳ್ತೀನಿ. ನನಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ, ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಓಲ್ಡರ್ಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದಲ್ಲೀಗ ಸೂಪರ್ ನನ್ ಮಗ ಈ ಚಿತ್ರದ ಒಂದು ಗೀತೆ. ಜಗ್ಗೇಶ್ ಹಾಗೂ ಮಂಜುಳಾ ಗುರುರಾಜ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಹಾಗೂ ಸಾಹಿತ್ಯ.

ಜಗ್ಗೇಶ್ ಅವರು ಹಾಡಿದ ಸೂಪರ್ ನನ್ ಮಗ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಈ ಗೀತೆಯು ಸೇರಿ ಜಗ್ಗೇಶ್ ಅವರು ಅನೇಕ ಗೀತೆಗಳನ್ನು ತಮ್ಮ ಚಿತ್ರಗಳಲ್ಲಿ ಹಾಡಿದ್ದಾರೆ. ದೇಸಿ ಗೀತೆಗಳನ್ನು ಸೊಗಸಾಗಿ ಹಾಡ್ತಾರೆ ಜಗ್ಗೇಶ್ ಅವರು. ಪ್ರಸಾರವಾದ ಗೀತೆಯಲ್ಲಿ ಒಂದು ಸಾಲನ್ನು ಗಮನಿಸಿದಾಗ ಅದು ಭಂಡಾ ನನ್ ಗಂಡ ಈ ಚಿತ್ರದ ಹೆಸರನ್ನು ಪ್ರಸ್ತಾಪ ಮಾಡಲಾಗಿದೆ ಅಲ್ವೇ. ಆ ಚಿತ್ರದಲ್ಲೂ ಸಹ ಒಂದು ಗೀತೆಯನ್ನು ಹಾಡಿದ್ದಾರೆ ಜಗ್ಗೇಶ್ ಅವರು. ಅದು ಸಹ 90ರ ದಶಕದಲ್ಲಿ ಬಿಡುಗಡೆಯಾದ ಚಿತ್ರವೇ. ಸೊ ಇದೇ ನೆಪದಲ್ಲಿ ಆ ಚಿತ್ರದ ಗೀತೆಯನ್ನು ಸಹ ಕೇಳಿ ಬರೋಣವೇ. ಚಿತ್ರ ಭಂಡಾ ನನ್ ಗಂಡ.

34 ವರ್ಷ, ಬರೋಬ್ಬರಿ 34 ವರ್ಷ ಕಳೆದಿದೆ ಈ ಚಿತ್ರ ಬಿಡುಗಡೆಯಾಗಿ. ಹಾಗೆ ಜಗ್ಗೇಶ್ ಅವರು ಸಹ ಕನ್ನಡಿಗರ ಮನಸ್ಸಲ್ಲಿ ಒಂದು ಚಿರವಾದ ಸ್ಥಾನವನ್ನು ಸಹ ಪಡೆದುಕೊಂಡಿದ್ದಾರೆ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ. ಗೀತೆ ನಂತರ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳಿರುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹೆಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ 8 ಜನರಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಅವರು ಪ್ರಕಟಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಮೂಲಕ ತೆರಳಿ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಎಬೋಲಾ ಹಿನ್ನೆಲೆಯಲ್ಲಿ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ತುರ್ತು ವೈದ್ಯಕೀಯ ಕಿಟ್ಗಳ ಮೊದಲ ಕಂತನ್ನು ಭಾರತ ಇಂದು ರವಾನಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಉಕ್ರೇನ್ನ ಕೈವು ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಆರೆಸ್ಟಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ರೈಲು ಹಳಿಯಲ್ಲಿ ಸಂಭವಿಸಿದ ಪ್ರಬಲ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಘಾಟ್ ರೈಲು ನಿಲ್ದಾಣದ ಬಳಿ ಈ ಸ್ಫೋಟ ಸಂಭವಿಸಿದೆ. 75ನೇ ಆವೃತ್ತಿಯ ಫಿಟ್ ಇಂಡಿಯಾ ಭಾನುವಾರದ ಸೈಕ್ಲಿಂಗ್ ಅಭಿಯಾನದೊಂದಿಗೆ ಕಾಮನ್ವೆಲ್ತ್ ಗೇಮ್ಸ್ ದಿನವನ್ನು ದೇಶದ ವಿವಿಧ ಸ್ಥಳಗಳಲ್ಲಿ ಇಂದು ಆಚರಿಸಲಾಯಿತು. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಪ್ರಧಾನ ಕಾರ್ಯಕ್ರಮದಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ ಸಿಂಘ್ವಿ, ಕ್ರೀಡಾಪಟು ಗಗನ್ ನಾರಂಗ್, ನಟ ಆಯುಷ್ಮಾನ್ ಖುರಾನಾ ಪಾಲ್ಗೊಂಡಿದ್ದರು. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಕ್ರಿಕೆಟ್ ಮೊದಲ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 205 ರನ್ ಮಾಡಿದೆ. 206 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಮುಂಬೈ ಇಂಡಿಯನ್ಸ್ ತಂಡ ಇತ್ತೀಚಿನ ವರದಿ ಬಂದಾಗ 2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 13 ರನ್ ಮಾಡಿ ಆಡುತ್ತಿತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಶಾಂತಮ್ಮನವ್ರೇ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರೀತಿ ಬೆಳೆಯಲಿ. ನಮ್ಮ ತನು ಕನ್ನಡ, ಮನ ಕನ್ನಡ, ಸಮಸ್ತವೂ ಕನ್ನಡವಾಗಿರಲಿ.

ಗಾನ ಭಜನ. ಈ ದಿನದ ಗಾನ ಭಜನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಈಗಾಗಲೇ ನಮ್ಮ ಅನೇಕ ಕೇಳುಗರು ಸಂದೇಶ ಕಳುಹಿಸಿ ಡ್ಯಾನ್ಸ್ ಬೀಟ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ, ವೀಕೆಂಡ್ ವಿಶೇಷ ಅಂದಮೇಲೆ ಡ್ಯಾನ್ಸ್ ಬೀಟ್ಸ್ ಇರಲೇಬೇಕಲ್ವೇ. ಡ್ಯಾನ್ಸ್ ಬೀಟ್ಸ್ನ ಪ್ಲೇಲಿಸ್ಟ್ ಸಹ ರೆಡಿ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆಯಾದ ಗೀತೆಗಳು, ಅದರ ಜೊತೆ ಜೊತೆಗೆ 80ರ ದಶಕದ ಡ್ಯಾನ್ಸ್ ಬೀಟ್ಸ್ ಗೀತೆಗಳು ಸಹ ಪ್ಲೇಲಿಸ್ಟ್ನಲ್ಲಿ ಸ್ಥಾನ ಪಡ್ಕೊಂಡಿದೆ. ಸೊ ತಡ ಮಾಡದೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಕಾರ್ಯಕ್ರಮದ ಮೊದಲ ಡ್ಯಾನ್ಸ್ ಬೀಟ್ಸ್ ಗೀತೆ, ಮಾಣಿಕ್ಯ ಚಿತ್ರದ ಗೀತೆ. ಗಾಯಕ ವಿಜಯ್ ಪ್ರಕಾಶ್ ಗೀತೆಯನ್ನು ಹಾಡಿದ್ದಾರೆ, ಹಾಗೂ ಪ್ರಿಯಾ ಹಿಮೇಶ್.

0: ಹೌದು ಸ್ವಾಮಿ,
1: ಹೌದು ಸ್ವಾಮಿ. ಈಗ CCL ಹಾಗೂ IPL ಸಮಾನ ಸ್ವಾಮಿ. ಕಾರ್ಯಕ್ರಮದ ಮುಂದಿನ ಗೀತೆ ವಿ ಹರಿಕೃಷ್ಣ ಅವರು ಹಾಡಿದ್ದಾರೆ, ಚೇತನ್ ಕುಮಾರ್ ಅವರ ಸಾಹಿತ್ಯ, ಚಿತ್ರ ಬಹುದ್ದೂರ್. ಡ್ಯಾನ್ಸ್ ಬೀಚ್ ಗೀತೆಗಳಲ್ಲಿ ಬಹುದ್ದೂರ್ ಚಿತ್ರದ ಗೀತೆ.

0: ಶಾಂತಮ್ಮನವ್ರೆ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
1: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6 ಸಾವಿರ ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಘನಭಜನ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ಪ್ರಿಯಾ ಹಿಮೇಶ್ ಅವರು ಹಾಡಿರುವ ಜಾಕಿ ಚಿತ್ರದ ಗೀತೆ.
4: ಎಡಬಟ್ಟಾಯ್ತು ತಲೆ ಕೆಟ್ ಹೋಯ್ತು, ಎಡಬಟ್ ತಲೆ ಕೆಟ್, ಎಡಬಟ್ ತಲೆ ಕೆಟ್ ಹಗಲು ಕನಸು.
3: ಯೋಗರಾಜ್ ಭಟ್ ಅವರ ಗೀತ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸೇಫ್ ಡ್ರೈವ್ನ ಗಾನಭಜನ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನು ಕೇಳುತ್ತಿರುವರಿ. ಇದು ವೀಕೆಂಡ್ ವಿಶೇಷ. ಈ ದಿನದ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ರಸ್ತೆ ಸುರಕ್ಷತೆಯ ವಿಚಾರವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವುದಾದರೆ, ಇತ್ತೀಚಿನ ಕೆಲವು ವರ್ಷಗಳಿಂದ ಬೆಂಗಳೂರು ಸಂಚಾರ ಪೊಲೀಸ್ ಇಲಾಖೆಯವರು ನಗರದ ಟ್ರಾಫಿಕ್ ದಟ್ಟಣೆಯನ್ನು ನಿಯಂತ್ರಿಸಲು 9,000 ಹೆಚ್ಚು AI ಕ್ಯಾಮ್ರಾಗಳನ್ನು ಬಳಸುತ್ತಿದ್ದಾರಂತೆ. ಏನಿದರ ಪ್ರಯೋಜನ ವಾಲ್ಮೀಕಿ ಅಂತ ನೀವು ಕೇಳಿದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳು ITMS ಅಂದರೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇದರ ಅಡಿಯಲ್ಲಿ ಯಾರೆಲ್ಲರೂ ಹೆಲ್ಮೆಟ್ ಧರಿಸದೆ ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಲಾಯಿಸುತ್ತಾರೆಯೋ ಹಾಗೂ ಟ್ರಾಫಿಕ್ ಸಿಗ್ನಲ್ಗಳನ್ನು ಜಂಪ್ ಮಾಡ್ತಾರೋ ಅವರನ್ನೆಲ್ಲ ಗುರುತಿಸಿ ಸೂಕ್ತ ಬಹುಮಾನ ಅಂದರೆ ಸೂಕ್ತ ಫೈನನ್ನು ಅವರ ಮೊಬೈಲ್ ನಂಬರ್ಗೆ ಕಳಿಸ್ತಿದ್ದಾರಂತೆ. ಹಾಗಾಗಿ ಹುಷಾರಾಗಿರಿ, ಸಂಚಾರ ಉಲ್ಲಂಘನೆ ಮಾಡಬೇಡಿ, ಆಗ ದಂಡ ಕಟ್ಟುವ ಮಾತೇ ಬರೋದಿಲ್ಲ ಅಲ್ವೇ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಮಾಸ್ಟರ್ ಪೀಸ್ ಚಿತ್ರದಿಂದ.

ಗಾಯಕ ಟಿಪ್ಪು ಅವರು ಹಾಡಿದ ಮಾಸ್ಟರ್ ಪೀಸ್ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ವೀಕೆಂಡ್ನ ಡ್ಯಾನ್ಸ್ ಬೀಟ್ಸ್ ವಿಶೇಷ ಏನು ಹೇಳಿ ಗೊತ್ತಾ? ಹೌದು, ಇದು ಇತ್ತೀಚಿನ ಗೀತೆಗಳು ಪ್ಲಸ್ ಹಳೆಯ ಡ್ಯಾನ್ಸ್ ಬೀಟ್ಸ್ ಗೀತೆಗಳ ಮಿಶ್ರಣ. ಈವರೆಗೂ ಇತ್ತೀಚಿನ ಗೀತೆಗಳನ್ನು ಕೇಳಿದ್ರಲ್ಲ, ಈಗ 80ರ ದಶಕಕ್ಕೆ 90ರ ದಶಕಕ್ಕೆ ಹೋಗೋಣ. ಅದರಲ್ಲಿ ಇರುವ ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನು ಕೇಳೋಣ. ಈಗ ಕರ್ಣ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಕರ್ಣ ಚಿತ್ರದ ಗೀತೆಯ ನಂತರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೆದ್ದ ಮಗ ಈ ಚಿತ್ರದ ಒಂದು ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಚಕ್ರವರ್ತಿಯವರ ಸಂಗೀತ ನಿರ್ದೇಶನ.

ಡ್ಯಾನ್ಸ್ ಬೀಟ್ಸ್ ಕಾರ್ಯಕ್ರಮದ ಕೊನೆಯ ಗೀತೆ ಗಾಳಿ ಮಾತು. ಈ ಚಿತ್ರದಿಂದ ನಾಗೇಂದ್ರ ಹಾಗೂ ರೇಣುಕಾ ಅವರು ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸ ದ್ರೋಹ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 1,10,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 2,12,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 1,02,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 110,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲುಸೀಮೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2,460 ಹೆಚ್ಚು ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ, ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ಧತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ, ಇಲ್ಲಿನ ಜನರಿಗೆ ವಿಶ್ವಾಸ ದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ, ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ, ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾ

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳೆಯಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋದ 8 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3 ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು 3 ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೀರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಎಕರೆ ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ ನಾರಾಯಣಪುರದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರು ಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.
3: ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
4: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
3: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
5: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ ಇದ್ದ ಹೋಮ್ ಮಿನಿಸ್ಟರ್ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗಿಬ್ರನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಗೀತೆಯನ್ನು ಹಾಡಿದವರು ಅನುರಾಧ ಭಟ್ ಹಾಗೂ ಮಿಥುನ್ ಮುಕುಂದನ್ ಅವರು.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓದಿದ್ದು

0: ಪಾಲಿಮರ್ ಟೆಕ್ನಾಲಜಿ ಹೆಚ್ಚು ಕಡಿಮೆ ಜೀವನ ಪೂರ್ತಿ ಇದ್ದಿದ್ದು ಮುಂಬೈನಲ್ಲಿ, ಆದರೆ ಬರೆದದ್ದು ಉಸಿರಾಡಿದ್ದು ಹನೇಹಳ್ಳಿಯನ್ನ. ಕನ್ನಡದ ಶ್ರೇಷ್ಠ ಕಥೆಗಾರರು ಯಶವಂತ ಚಿತ್ತಾಲರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಹನೇಹಳ್ಳಿ ಇವರ ಊರು. ಕೊಂಕಣಿ, ಮರಾಠಿ, ಕನ್ನಡ, ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರು. ಪುರುಷೋತ್ತಮ, ಶಿಕಾರಿ, ಮೂರು ದಾರಿಗಳು ಇವರ ಕಾದಂಬರಿಗಳು. ಎಷ್ಟು ಸಲ ಓದಿದರೂ ಮರು ಓದು ಬಯಸುವ ಜೀವನದ ಸೆಲೆಯ ಕೃತಿಗಳು. ಕಥೆಯಾದಳು ಹುಡುಗಿ ಮನ ಕಲಕುವ ಕಥೆ. ಕಲಾತ್ಮಕತೆ, ಸೃಜನಶೀಲತೆಯ ಒಂದು ವಿಭಿನ್ನ ಆಯಾಮವನ್ನು ತೋರಿಸಿದರು ಯಶವಂತ ಚಿತ್ತಾಲರು. ಅವರ ಧ್ವನಿಯನ್ನು ಈಗ ಕೇಳೋಣ.
1: ನಾನು ಕಥೆಗಾರನಾಗೋದೊಳೆಯಲ್ಲಿ ಸಾಹಿತ್ಯಕ್ಕೆ ಬಂದದ್ದೇ ಒಂದು ದೊಡ್ಡ ಆಕಸ್ಮಿಕ. ಬಹುಶಃ ಸಾಹಿತ್ಯದಲ್ಲಿ ನನ್ನ ಆಸ್ಥೆ ಕೇಳಿಸಿದ್ದು ನನ್ನ ಅಣ್ಣ ಗಂಗಾಧರ ಚಿತ್ತಾಲ್ ಕವಿಗಳು. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸ್ಥೆ. ಅವರು ವಿದ್ಯಾರ್ಥಿಗಳಿದ್ದಾಗ ಧಾರವಾಡದಲ್ಲಿದ್ದರು, ನಾವು ಇದ್ದದ್ದು ಹನೇಹಳ್ಳಿಯಲ್ಲಿ. ರಜೆಗೆ ಊರಿಗೆ ಬಂದಾಗೆಲ್ಲ ಒಂದೇ ಬೇಂದ್ರೆಯವರ ಕಾವ್ಯವನ್ನು ಅಥವಾ ಮಾಸ್ತಿಯವರ ಕಥೆಗಳನ್ನು ಅವರು ಓದಿ ತೋರಿಸಿದ್ದರು. ಅವರು ಓದಿ ತೋರಿಸಿದ ಮೊಸರಿನ ಮಂಗಮ್ಮ ಈ ಕಥೆ ಈಗಲೂ ನನ್ನ ಕಿವಿ ತುಂಬಿ ನಿಂತಿದೆ ಅನ್ನುವಂಥ ಅನುಭವ. ಅದರಿಂದಾಗಿ ನನ್ನ ಆಸ್ಥೆ ಆರಂಭವಾದದ್ದೇ ಒಂದು ರೀತಿಯಿಂದ ಮಾಸ್ತಿಯವರ ಕಥೆಯ ಮುಖಾಂತರ. ಸ್ಪಷ್ಟವಾಗಿ ಬರೆದ ಕಥೆ ಬರೆದ ಅನುಭವವಂತೂ ನನಗೆ ಇನ್ನೂ ಆಶ್ಚರ್ಯಕ್ಕೆ ಕಾರಣವಾಗಿ ಉಳಿದಿದೆ. 1949 ಕಾರವಾರದ ಸಮೀಪ ಒಂದು ಹಳ್ಳಿ, ಬಾಡ ಎನ್ನುವ ಹೆಸರಿನ ಹಳ್ಳಿ. ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ನಾನು ಶಾಲಾ ಮಾಸ್ತರನಾಗಿದ್ದೆ. ಇದು ಬಹಜನರಿಗೆ ಗೊತ್ತಿಲ್ಲದ ಸಂಗತಿ. ಆಗ ಒಂದು ದಿನ ಮಧ್ಯಾಹ್ನ ಯಾವ ಪೂರ್ವ ಸೂಚನೆಯೂ ಇಲ್ಲದೇನೆ, ಯಾವ ಪೂರ್ವ ತಯಾರಿಯೂ ಇಲ್ಲದೇನೆ ಕಥೆ ಬರೆಯುವ ಹುಕ್ಕಿ ಬಂದ್ಬಿಡ್ತು. ಬರೀಲಿಕ್ಕೂತೆ ಬರದೆ ಅದೇ ನನ್ನ ಮೊಟ್ಟ ಮೊದಲಿನ ಕಥೆ ಬೊಮ್ಮೆಯ ಹುಲ್ಹೊರೆ. ನೋಡಿ, ನಾನು ಮೊಟ್ಟ ಮೊದಲನೇ ಬರೆದ ಕಥೆಯೇ ಶೋಷಣೆ ಬಗ್ಗಾಗಿತ್ತು ಎನ್ನುವ ಮಾತು ಈಗ ನನದಾಗ ನನಗೂ ಆಶಯವಾಗ್ತದೆ. ಈ ಕಥೆ ಶೋಷಣೆಯ ಬಗ್ಗೆ ಆಗಿತ್ತು ಎನ್ನುವ ಮಾತು ಹೊರದದ್ದು ಈಗ ಈ ಹೊತ್ತಿನ ಸಾಹಿತ್ಯದ ಸನ್ನಿವೇಶದಲ್ಲಿ. ಆಗ ನನ್ನ ಶಕ್ತಿಗೆ ಸಾಲುವಂಥ, ನನ್ನ ಭಾಷೆಗೆ ಒಗ್ಗುವಂಥ ಒಂದು ಥೀಮು ಅಷ್ಟೇ. ಬಹಳ ಸಣ್ಣ ಕಥೆ ಅದು. ಬರೆದ ಮೇಲೆ ಶೀರ್ಷಿಯ ಒಂದು ವಾರಪತ್ರಿಕೆಗೆ ಕಳಿಸಿದ್ದೆ. ವಾಲಗಳ್ಳಿಯವರು ಅದನ್ನು ಪ್ರಕಟಿಸಿದ್ರಷ್ಟೇ ಅಲ್ಲ, ಇಂಥ ಕಥೆಗಳನ್ನು ನೀವು ಮುಂದೆ ಬರೀಬೇಕು ಅನ್ನುವಂಥ ಉತ್ತೇಜನ ಕೂಡ ಕೊಟ್ಟರು. ಮುಂದೆ ನಿಜವಾಗಿ ನಾನು ಕಥೆಗಾರ ಅನ್ನಿಸಿಕೊಳ್ಳಲು ತೊಡಗಿದ್ದು ಮಾಸ್ತಿಯವರು ಪ್ರಕಟಿಸುತ್ತಿದ್ದ ಜೀವನ ಮಾಸ ಪತ್ರಿಕೆಗೆ ಕಳ್ಳಗಿರಿಯಣ್ಣ, ಉತ್ತುಮೆ ಅಂತ ಕಥೆಗಳನ್ನು ಕಳಿಸಿದಾಗ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನನ್ನು ಪ್ರೋತ್ಸಾಹಿಸಿದಾಗ, ನಾನು ನನ್ನ ಮೊದಲನೇ ಕಥಾಸಂಗ್ರಹ ಸಂದರ್ಶನ ಪ್ರಕಟವಾದಾಗ ಅದರ ಪ್ರತಿಯೊಂದನ್ನು ಪೂಜ್ಯರಾದ ಮಾಸ್ತಿಯರಿಗೆ ಕಳಿಸಿ ಅವರ ಆಶೀರ್ವಾದ ಬೇಡಿದ್ದೆ. ಯಾಕಂದರೆ ಮಾಸ್ತಿಯವರ ಪ್ರಭಾವ ಬರೇ ನನ್ನ ಕಥೆಗಳ ಆರಂಭದಲ್ಲಷ್ಟೇ ಅಲ್ಲ, ಹಲವರು ಹೇಳಿದ ಹಾಗೆ ನನ್ನ ಇಡೀ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಇದೆ. ನಾನು ತುಂಬ ಮೆಚ್ಚಿಕೊಂಡ, ತುಂಬ ಪ್ರೀತಿಸಿದ ಲೇಖಕ ಮಾಸ್ತಿಯವರು. ಅವರಿಗೆ ಆ ಪ್ರತಿ ಕಳಿಸಿದಾಗ ಅವರು ನನಗೆ ಬರುವ ಒಂದು ಪತ್ರ, ಅದರಲ್ಲಿ ಒಂದು ವಾಕ್ಯ ಬಹುಶಃ ನನ್ನ ಸಾಹಿತ್ಯಿಕ ಬೆಳವಣಿಗೆಯ ದಾರಿದೀಪವಾಗಿ ಉಳಿದಿದೆ. ಅವರು ಹೇಳಿದ ಮಾತು ಸಾಧಾರಣ ನಾನು ನನ್ನದು ಹೇಳಬಹುದಾದರೆ, ಜೊತೆಗಾರ ಜೀವದ ಜೀವನದಲ್ಲಿ ಪ್ರೀತಿಯಿಂದ ಬೆರೆತು ಅದರ ಸುದ್ದಿಯನ್ನು ಇನ್ನೊಬ್ಬರಿಗೆ ತಿಳಿಸುವ ಆಸೆಯಲ್ಲಿ ಸಾಹಿತ್ಯ ಹುಟ್ಟಿದಾಗ ಅದು ಸಾಹಿತ್ಯ ಎಂಬ ಕರ್ಮಕ್ಕೆ ಹೆಸರನ್ನು ತರುತ್ತದೆ ಅನ್ನುವಂಥ ಅರ್ಥದ ಮಾತು. ಮುಖ್ಯವಾಗಿ ಸಾಹಿತ್ಯದ ಹುಟ್ಟಿಗೆ ಇದೇ ಕಾರಣ, ಮನುಷ್ಯನಲ್ಲಿಯ ಜೀವಂತ ಆಸ್ಥೆ. ಕಥೆ ಕಾದಂಬರಿಯ ಕಥಾನಕದ ಧಾಟಿಗೆ ಕೂಡ ಇದೇ ಕಾರಣ, ಮನುಷ್ಯನಲ್ಲಿಯ ಆಸ್ಥೆ. ಯಾಕಂದರೆ ಮನುಷ್ಯನ ಬಗ್ಗೆ ಹೇಳ ಹೊರಟದ್ದೆಲ್ಲವೂ ಕಥೆಯ ಧಾಟಿಯನ್ನು ಸಹಜವಾಗಿಯೇ ಪಡೆಯುತ್ತದೆ. ಬರೇ ನನ್ನ ಕಥೆಗಳಿಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲ ಕಥಾ ಸಾಹಿತ್ಯಕ್ಕೆ ಮೂಲವಾದ ಆಸ್ಥೆ ಮನುಷ್ಯನಲ್ಲಿಯ ಪ್ರೀತಿ, ಮನುಷ್ಯನ ಬಗ್ಗೆ ಇರಬೇಕಾದ ಆಸ್ಥೆ. ನನ್ನ ಮೊದಲನೇ ಕಥಾ ಸಂಗ್ರಹದಲ್ಲೇ ಈ ಮನುಷ್ಯನ ಬಗೆಗಿನ ಒಂದು ಆಸ್ಥೆ ಇದೆ ಹೇಳೋದು ನೀವು, ಬಹುಶಃ ಎಲ್ಲ ಕಥೆಗಳ ಬಗ್ಗೆ ಸಹ ಹೇಳಬಹುದಾದ ಮಾತು ಅಂತ ಕಾಣಿಸ್ತದೆ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇಂದು ನೀವು ಆಲಿಸಿದ ಧ್ವನಿ ಯಶವಂತ ಚಿತ್ತಾಲ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ. ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದ್ದೀನಿ.
2: ಅಂತೂ

ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇಬಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂತ್ ಕುರ್ಮಿ 40,600ಕ್ಕೂ ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರು ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಮದ್ರಾಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಇಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2,000ಕ್ಕೂ ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜ್ಯವನ್ನು ಸಶಕ್ತ, ಸಮೃದ್ಧ, ಸ್ವಾಭಿಮಾನಿ ಕರ್ನಾಟಕವನ್ನಾಗಿ ಮರು ನಿರ್ಮಾಣ ಮಾಡುವುದು ರಾಜ್ಯ ಸರ್ಕಾರದ ಸಂಕಲ್ಪ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಹಳಷ್ಟು ದೂರ ಕ್ರಮಿಸಿದ್ದು ಈ ಪ್ರಯತ್ನ ಇನ್ನಷ್ಟು ಶೀಘ್ರ ಮತ್ತು ಪರಿಣಾಮಕಾರಿಯಾಗಿರಲಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆ ನಗರದಲ್ಲಿ ಸಾರ್ವಜನಿಕರ ಜೀವಕ್ಕೆ ಸಂಚುಕಾರ ತಂದೊಡ್ಡಿರುವ ಶಿಥಿಲಾವಸ್ಥೆಯ ಅಪಾಯಕಾರಿ ಕಟ್ಟಡಗಳನ್ನು ಮುಂದಿನ 7 ದಿನಗಳ ಒಳಗೆ ತೆರವುಗೊಳಿಸುವಂತೆ ಮಹಾನಗರ ಪಾಲಿಕೆ ಆಯುಕ್ತ ಮಹಾಂತೇಶ್ ಆದೇಶ ಹೊರಡಿಸಿದ್ದಾರೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಕ್ರಿಕೆಟ್ ಮೊದಲ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 205 ರನ್ ಮಾಡಿದೆ. 206 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಮುಂಬೈ ಇಂಡಿಯನ್ಸ್ ತಂಡ ಇತ್ತೀಚಿನ ವರದಿ ಬಂದಾಗ 12.3 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 124 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ

0: ಇದು ಆಕಾಶವಾಣಿ.
1: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಇನ್ನ ಕೆಲವೇ ಕ್ಷಣಗಳಲ್ಲಿ.
3: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddha Bharat.

0: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸವಿ ಸವಿ ನೆನಪು,
4: ಸವಿ ಸವಿ ನೆನಪು.
5: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
6: ಗೂಟೂರಿ ಸಾಹಿತಿ ಹಾಗೂ ಕಲಾವಿದರು, ಕನ್ನಡ ಧ್ವನಿ ಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಲವಾರು ನಾಟಕಗಳ ಖ್ಯಾತ ಕಲಾವಿದ, ವಾಣಿಜ್ಯ ಜಾಹೀರಾತುಗಳಿಗೆ ಕಂಠದಾನ ಮಾಡಿದ್ದಾರೆ. ದೂರದರ್ಶನ ಧಾರಾವಾಹಿಯ ಹಿರಿಯ ಕಲಾವಿದರು ಗೋಟೂರಿ. ಕೇಳಿ.
7: ರೌದ್ರರಸವನ್ನು ಇಷ್ಟು ಚೆನ್ನಾಗಿ ತಮ್ಮ ಹಾಡಿನ ಮೂಲಕ ತಿಳಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಕರುಣಾರಸವನ್ನು ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ, ಅಷ್ಟೇ ರಸವತ್ತಾಗಿಯೂ ಹಾಡಿದ್ದಾರೆ. ಅವರ ಹಾಡು ಕೇಳ್ತಾ ಇದ್ರೆ ನಮಗೇನೆ ಕರುಣೆ ಬರುತ್ತೆ.
8: ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರು?

0: ಯಾವ ಕಲಾವಿದರೇ ಆಗಲಿ, ಯಾವ ರಸಾಭಿನಯವೇ ಆಗಲಿ, ಆ ರಸಾನುಭೂತಿ ನಾವು ಅನುಭವಿಸುವಂತೆ, ಅಂದರೆ ಪ್ರೇಕ್ಷಕರು ಅನುಭವಿಸುವಂತೆ ಮಾಡಬೇಕು. ಅದೇ ಸತ್ವಪೂರ್ಣ ಅಭಿನಯ, ಅದೇ ಸಾರ್ಥಕವಾದ ಅಭಿನಯ. ಕಲಾವಿದರ ಅಭಿನಯವೆಲ್ಲೋ, ಪ್ರೇಕ್ಷಕರ ಮನಸ್ಸು ಎಲ್ಲೋ ಇದ್ದರೆ ಅದು ರಸಾಭಿನಯವಲ್ಲ. ಅಂಥ ಅಭಿನಯ ಒಂದು ವ್ಯರ್ಥ ಪ್ರಯಾಸವಾಗುತ್ತೆ. ಆದರೆ ನಮ್ಮ ರಾಜ್ಕುಮಾರ್ ಅವರು ತಮ್ಮ ಹಾವಭಾವಗಳಿಂದ, ನಡೆ ನುಡಿಗಳಿಂದ ಪ್ರೇಕ್ಷಕರನ್ನು ತಮ್ಮತ್ತ ಆಕರ್ಷಿಸಿಕೊಳ್ಳುತ್ತಾರೆ. ಅಭಿನಯದಲ್ಲಿ ತಾವು ತಲ್ಲೀನರಾಗುವುದೇ ಅಲ್ಲದೆ ನಮ್ಮನ್ನು ಆ ಪಾತ್ರದೊಳಗೆ ಎಳೆದುಕೊಂಡು ನಮ್ಮನ್ನು ಮೈಮರೆಸುತ್ತಾರೆ. ಅಂತಹ ಆಕರ್ಷಕ ಅಭಿನಯ ಅವರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ವೀರಾವೇಶದಿಂದ ಅಭಿನಯಿಸುವಾಗ, ಹಾಡುವಾಗ ನಮ್ಮನ್ನು ನಾವೇ ಮರೆಯುತ್ತೇವೆ. ಅಂತಹ ಒಂದು ಅದ್ಭುತ ಶಕ್ತಿ ಅವರ ಅಭಿನಯದಲ್ಲಿ, ಅವರ ಹಾಡಿನಲ್ಲಿ ನಾವು ಕಾಣಬಹುದು.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರ

ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

0: ಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳು ನಿಗ್ರಹಿಸೋ ವ್ಯಾಘ್ರ ನಿವನೋ ಉಗ್ರ ಪ್ರತಾಪಿ
1: ಉಗ್ರಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿದ್ದ

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛಗಿ ಛಲದಿ ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ ಹೋ.

0: ವೀರರಸಾಭಿನಯವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಚಿತ್ರಗಳಲ್ಲಿ ಹಲವಾರು ರೀತಿಯಲ್ಲಿ ಅಭಿನಯಿಸಿ ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಈ ವೀರರಸವೇ ಸಾಹಸಕ್ಕೆ ಬುನಾದಿ. ಇದು ಇನ್ನೂ ಸ್ವಲ್ಪ ಅಧಿಕವಾದರೆ ಅದೇ ಭಯಾನಕ ರಸ. ಎದುರಾಳಿಯ ಗುಂಡಿಗೆಗಳನ್ನು ಗಡಗಡ ನಡುಗಿಸುವುದು ಅಥವಾ ಕೇಳುಗರ ಎದೆಗಳನ್ನು ಕಂಪಿಸುವಂತೆ ಮಾಡುವುದೇ ಭಯಾನಕ ರಸದ ಸಿದ್ಧಿ ಹಾಗೂ ಉದ್ದೇಶ. ಅದು ಸಂಭಾಷಣೆಯ ಆಗಿರಬಹುದು, ಪದ್ಯದ ಶೈಲಿಯ ಆಗಿರಬಹುದು, ಅಥವಾ ಹಾಡೇ ಆಗಿರಬಹುದು. ಅಂತಹ ಭಯಾನಕ ರಸದಲ್ಲಿ ಲೀನವಾಗಿ ಲೀಲಾಜಾಲವಾಗಿ ಅಭಿನಯಿಸುವುದು ಹಾಡುವುದು ಅವರಿಗೆ ಅಭಿನಯ ಶಾರದೆ ನೀಡಿರುವ ಅಪೂರ್ವವಾದ ವರ. ದೇವರಾಗಿ ಅಭಿನಯಿಸುವ ಸಾಮರ್ಥ್ಯ ಇರೋ ಡಾಕ್ಟರ್ ರಾಜ್ಕುಮಾರ್ ದಾನವನಾಗಿಯೂ ನಟಿಸಬಲ್ಲೆ ಎಂದು, ಭಯಾನಕ ರಸವನ್ನೂ ಪೋಷಿಸಬಲ್ಲೆ ಎಂದು ತೋರಿಸಿದ್ದಾರೆ.
1: ಏ ಹರ

ಒಮ್ಮೆ ಅಳುತ ಶರಣು ಎನ್ನುತ್ತೇನೆ. ದೇವೇಂದ್ರ ನೆಲೆಯನ್ನು ಸೇಳಿ ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಗಾಲಡಿಯಲ್ಲಿಟ್ಟು ಆಳು ತೆರೆ ಎದುರಿಸಿ ನಿಂತು ಬಾ ವೀರರು ಯಾವು ಬಿಡು ಬಿಡು. ನಾನೀಗ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಂ ಎಲ್ಲಿ ಹೋದರೇನು ನಿನ್ನ ಉಳಿಸೆನುದ.

ಇಂದ್ರಜಾಲ ಮಾಡೋ ವ್ಯಕ್ತಿ ಬರೀ ಕರವಸ್ತ್ರದಿಂದ ಪಾರಿವಾಳಗಳನ್ನು ಸೃಷ್ಟಿ ಮಾಡಿದಾಗ ನಮಗೆ ಆಶ್ಚರ್ಯವಾಗುತ್ತೆ ಅಲ್ವೇ? 5-6 ವರ್ಷದ ಮಗು ತನ್ನ ಪೂರ್ವಜನ್ಮದ ಕಥೆ ಹೇಳಿದಾಗ ಅದು ನಿಜ ಎಂದು ಗೊತ್ತಾದಾಗ ನಮಗೆ ಆಶ್ಚರ್ಯವಾಗುವಲ್ಲವೇ? ಲಾಟ್ರಿಯಲ್ಲಿ 100,000 ರೂಪಾಯಿ ಬಹುಮಾನ ಬಂದಾಗ ಆನಂದ ಆಶ್ಚರ್ಯ ಒಂದೇ ಬಾರಿ ಆಗೋದಿಲ್ಲವೇ? ಆಗುತ್ತೆ, ಖಂಡಿತ ಆಗುತ್ತೆ. ಕಂಡರಿಯದ ಕೇಳರಿಯದ ವಿಷಯಗಳ ಬಗ್ಗೆ ನಾವು ಕಂಡಾಗ ಕೇಳಿದಾಗ ಆನಂದ ಆಶ್ಚರ್ಯ ಉಂಟಾಗೋದು ಸಹಜ. ಈ ಆನಂದ ಆಶ್ಚರ್ಯಗಳೇ ಅದ್ಭುತ ರಸಕ್ಕೆ ನಾಂದಿ. ಈ ಅದ್ಭುತ ರಸವನ್ನು ಅಭಿನಯಿಸುವುದರಲ್ಲಿ, ಆ ರಸಾನುಭೂತಿ ನಮ್ಮಲ್ಲಿ ಆಗುವಂತೆ ಮಾಡುವುದರಲ್ಲಿ ಡಾಕ್ಟರ್ ರಾಜ್ಕುಮಾರ್ಗೆ ಸಾಟಿ ಯಾರು ಗೊತ್ತೇ? ರಾಜ್ಕುಮಾರ್ ಅವರೇ ಹೊರತು ಬೇರೆ ಯಾರೂ ಅಲ್ಲ. ಅದಕ್ಕೆ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅನ್ನೋ ಹೆಸರು ಬಂದಿರೋದು. ಅವಿದ್ಯಾವಂತನಾದ ಕಾಳಪ್ಪನಿಗೆ ಕಾಳಿಕಾದೇವಿ ಪ್ರತ್ಯಕ್ಷವಾಗುವುದು ಒಂದು ಪವಾಡವೇ ಸರಿ. ಆ ಪವಾಡವೇ ಅದ್ಭುತ ರಸ.

0: ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜಯ ಕನ್ನಡ ತಾಯಿ, ಜಯ ಭುವನೇಶ್ವರಿ.
1: ಕೇಳುಗರೆ, ಗೋಟೂರಿಯವರ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಹುದು ಬಾಳ್ ಭಂಡತನ ವಿಹದಿ ಬಾಳ್ ಮುಗಿಯುವಡೆ, ಕಹಿಯೊಗರು ಕಾಯಿ ಮಿಡಿತನದೊಳದು ಮುಗಿಯೇ. ಅಹುದು ಬಾಳ್ ಭಂಡತನ ವಿಹದಿ ಬಾಳ್ ಮುಗಿಯುವಡೆ, ಕಹಿಯೊಗರು ಕಾಯಿ ಮಿಡಿತನದೊಳದು ಮುಗಿಯೇ. ಸಿಹಿಯಹುದು ಕಾಯಿ ಹಣ್ಣಾಗೆ ಜೀವಿತವಂತು, ಮಹಿಮೆಗೊಳ್ಳುವುದು ಮಾಗೆ ಮಂಕುತಿಮ್ಮ. ಸಿಹಿಯಹುದು ಕಾಯಿ ಹಣ್ಣಾಗೆ ಜೀವಿತವಂತು, ಮಹಿಮೆಗೊಳ್ಳುವುದು ಮಾಗೆ ಮಂಕುತಿಮ್ಮ.

ಕೇವಲ ಐಹಿಕತೆಯಲ್ಲಿಯೇ ಬಾಳು ಮುಳುಗಿದ್ದರೆ, ಅಂದರೆ ಮಾಗದೆಯೇ ಮಿಡಿಯಾಗಿಯೇ ಉಳಿದು ಮುಗಿದು ಹೋದರೆ ಅದು ಬಂಡಬಾಳಾಗುತ್ತದೆ. ಹಣ್ಣು ಸಿಹಿಯಾಗುವ ಹಾಗೆಯೇ ಜೀವನು ಮಾಗಿದರೆ ಮಹಿಮಾಸ್ಪದವಾಗುತ್ತದೆ. ಅಂದರೆ ಜೀವನನ ಇಲ್ಲಿ ಒಂದು ಕಾಯಿಗೆ ಫಲಕ್ಕೆ ಹೋಲಿಸ್ತಾರೆ.

ಹೇಳ್ತಾ ಇದ್ದಾರೆ. ಐಹಿಕತೆ ಮತ್ತು ಪಾರಲೌಕಿಕತೆ ಇವುಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವುದು ಇಲ್ಲಿಯ ಮುಖ್ಯ ಪ್ರಶ್ನೆ. ಐಹಿಕತೆ ಎಂದರೆ ಯಾವುದು, ಪಾರಮಾರ್ಥಿಕತೆ ಎಂದರೆ ಯಾವುದು ಅನ್ನೋದು ತುಂಬ ದೊಡ್ಡ ಅಗಾಧವಾದಂತಹ ವಿಚಾರಗಳು. ಐಹಿಕತೆಯಲ್ಲಿ ಮುಳುಗೋದು ಅಂದರ್ಥ ಏನು? ನಮಗೆ ದೇಹ ಇದೆ, ಆ ದೇಹಕ್ಕೆ ಬೇಕಾದ ಪೋಷಣೆ ಬೇಕು, ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಸಂಪಾದನೆ ಮಾಡೋದಕ್ಕೆ ಶ್ರಮ ಬೇಕು, ಇಷ್ಟಾಗ್ಬಿಟ್ರೆ ಸಾಕೆ. ಈ ದೇಹದಲ್ಲಿ ಒಂದು ಮನಸ್ಸು ಅಂತನೂ ಇದೆ, ಒಂದು ಬುದ್ಧಿ ಅಂತನೂ ಇದೆ, ಭಾವನೆಗಳ ಒಂದು ಪ್ರಪಂಚವೇ ಇದೆ. ಈ ಭಾವನೆಗಳು, ಬುದ್ಧಿ, ವಿಚಾರ ಇವುಗಳಿಗೆ ಪೋಷಣೆ ಸಿಕ್ಕಬೇಡವೆ ಅಂದರೆ, ಇಲ್ಲಿ ನನ್ನ ದೃಷ್ಟಿಯಲ್ಲಿ ಐಹಿಕತೆ ಮತ್ತು ಪಾರಲೌಕಿಕತೆ ಅಂದರೆ ಈ ಲೋಕ ಮತ್ತು ಕಾಣದೇ ಇರುವ ಯಾವುದೋ ಲೋಕ ಅನ್ನುವುದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿಯೇ ಇರುವ ಕಾಣುವಂತಹ ದೈಹಿಕತೆ ಮತ್ತು ಕಾಣದಿರುವಂತಹ ಭಾವ ಪ್ರಪಂಚ ಇವುಗಳ ನಡುವಣ ಸಮತೋಲನ ಮುಖ್ಯ ಅಂತ ಅನಿಸುತ್ತೆ. ಯಾವ ವ್ಯಕ್ತಿ ಕೇವಲ ತನ್ನ ದೇಹದ ಸೌಲಭ್ಯಗಳನ್ನು ಅಥವಾ ದೇಹದ ಬೇಕು ಬೇಡಗಳನ್ನು ಗಮನಿಸ್ತಾನೋ ಅವನಿಗೂ ಮತ್ತು ಪ್ರಾಣಿಗಳಿಗೂ ಹೆಚ್ಚು ವ್ಯತ್ಯಾಸವೇನೂ ಇರೋಲ್ಲ. ಯಾಕೆಂದರೆ ಪ್ರಾಣಿಗಳು ಅದೇ ಕೆಲಸ ಮಾಡುತ್ತವೆ, ಮನುಷ್ಯನೇ ಆ ಕೆಲಸ ಮಾಡಿದ್ರೆ ಪ್ರಾಣಿಗೂ ಅವನಿಗೂ ಇರೋ ವ್ಯತ್ಯಾಸ ಏನು? ಆದ್ದರಿಂದ ಮನುಷ್ಯ ಮಾಡಬೇಕಾಗಿರೋದು ಪ್ರಾಣಿಗಳಿಗೆ ಇಲ್ಲದೇ ಇರುವಂತಹ ಒಂದು ಭಾವ ಪ್ರಪಂಚ ತನ್ನಲ್ಲಿದೆಯಲ್ಲ, ಒಂದು ವೈಚಾರಿಕ ಪ್ರಪಂಚ ತನ್ನಲ್ಲಿದೆಯಲ್ಲ, ಆ ವೈಚಾರಿಕತೆ, ಆ ಭಾವ ಪ್ರಪಂಚತೆ ಇವುಗಳ ಜೊತೆಯಲ್ಲಿ ಸ್ಪಂದಿಸ್ತಕ್ಕಂತಹ ಮನೋಭಾವನೆ ಬೆಳೆಸ್ಕೊಂಡಾಗ ಮನುಷ್ಯನ ನೆಮ್ಮದಿ ಎಷ್ಟೋ ಸಲ ಐಹಿಕವಾದ ಸೌಲಭ್ಯಗಳಿಗಿಂತ ಹೆಚ್ಚಾಗಿ ಮಾನಸಿಕ ನೆಮ್ಮದಿಯಲ್ಲಿರುತ್ತೆ. ಆ ನೆಮ್ಮದಿ ಅನ್ನೋದು ತೃಪ್ತಿಯಿಂದ ಬರತಕ್ಕಂತಹದ್ದು. ಅಂದರೆ ಈ ಮನೋಭಾವ ಮುಖ್ಯ ಅನ್ನೋದು ಈ ಪದ್ಯದ ವಿಶೇಷವಾದ ಅರ್ಥ.

ಜಟ್ಟಿಕಾಳಗದಿಗೆಲ್ಲ ದೊಡೆಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ. ಜಟ್ಟಿಕಾಳಗದಿಗೆಲ್ಲ ದೊಡೆಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ. ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ.

ಮಲ್ಲನೊಬ್ಬ ಹೋರಾಟದಲ್ಲಿ ಸೋತು ಬಿಟ್ಟಾಕ್ಷಣ ಅವನು ಮಾಡಿದ ಸಾಧನೆಯೆಲ್ಲ ವ್ಯರ್ಥವಾಯಿತು ಎನ್ನಲಾಗದು. ಏಕೆಂದರೆ ಸಾಧನೆಯಿಂದಾಗಿ ದೇಹ ಗಟ್ಟಿಯಾಗಿರುತ್ತದೆ. ನಿಜವಾದ ಸಾವಿನ ಫಲ ಗಟ್ಟಿತನವೇ ವಿನ ಹೋರಾಟದ ಗೆಲುವಲ್ಲ. ಮತ್ತೆ ಮತ್ತೆ ಡಿ ವಿ ಜಿಯವರು ಈ ಬದುಕನ್ನು ಹೋರಾಟಕ್ಕೆ ಹೋಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬನೂ ಮಲ್ಲನಾಗಬೇಕು, ಜಟ್ಟಿಯಾಗಬೇಕು, ಕುಸ್ತಿ ಪಟುವಾಗಬೇಕು. ಆದರೆ ಕುಸ್ತಿ ಅನ್ನೋದು ಯಾವುದೋ ಒಂದು ಸನ್ನಿವೇಶದಲ್ಲಿ ಎದುರಿಸುವಂತಹ ಒಂದು ಘಟನೆ ಅಲ್ಲ. ಅದು ಯಾವುದೋ ಒಂದು ಸನ್ನಿವೇಶದಲ್ಲಿ ಎದುರಿಸಬಹುದಾದ ಪರೀಕ್ಷೆಗೂ ಕೂಡ ನಾವು ನಿರಂತರವಾದ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕಾಗತ್ತೆ. ಎಷ್ಟೋ ಸಲ ನಾವು ಮಾಡಿದ ಪ್ರಯತ್ನಗಳಿಗೆ ಸರಿಯಾದ ಫಲ ದೊರಕದೇ ಹೋಗಬಹುದು. ವಿದ್ಯಾರ್ಥಿಯೊಬ್ಬ ದೀರ್ಘಕಾಲ ಪರಿಶ್ರಮ ಪಟ್ಟರೂ ಯಾವುದೋ ಕಾರಣದಿಂದ ಅವನು ಪರೀಕ್ಷೆಯಲ್ಲಿ ಸರಿಯಾಗಿ ಬರೆಯೋಕ್ಕೆ ಆಗದೆ ಹೋಗಬಹುದು. ಅಂದಾಕ್ಷಣ ತಾನು

0: ಮಾಡಿದ ಅಭ್ಯಾಸವೆಲ್ಲ ತಪ್ಪೋಯಿತು, ಅಭ್ಯಾಸವೆಲ್ಲ ವಿಫಲವಾಯಿತು ಅಂತ ಹೇಳಿದೋ ಹಾಗಿಲ್ಲ. ಯಾಕೆಂತಂದರೆ ಒಬ್ಬ ಜಟ್ಟಿಯಾದವನು ಸಾಮು ಮಾಡಿರುವಂತಹ ಗರಡಿ ಆಳು ತಾನು ಪ್ರತಿನಿತ್ಯ ಸಾಮು ಮಾಡುವುದರ ಮೂಲಕ ದೇಹವನ್ನು ಗಟ್ಟಿ ಮಾಡಿಕೊಂಡಿರ್ತಾನೆ. ಈ ದೇಹದ ಗಟ್ಟಿತನ ನಿಜವಾದ ಉದ್ದೇಶ. ಆದರೆ ಈ ಗಟ್ಟಿತನಕ್ಕೆ ಒಂದಷ್ಟು ಪ್ರಾಯಶಃ ಬೆಂಬಲ ಕೊಡೋದಕ್ಕೆ, ಉತ್ತೇಜನ ಕೊಡೋದಕ್ಕೆ ಈ ಸ್ಪರ್ಧೆಗಳು ಕುಸ್ತಿಗಳು ಏರ್ಪಡುತ್ತವೆ ಅಂತ ಕಾಣಿಸುತ್ತೆ. ಅಂದರೆ ಸ್ಪರ್ಧೆ ಅನ್ನೋದು ಅಂತಿಮವಲ್ಲ, ಆದರೆ ಒಂದು ರೀತಿಯಲ್ಲಿ ಸ್ಪರ್ಧಾಳುಗಳನ್ನು ಹುರಿದುಂಬಿಸುವಂತಹ ಒಂದು ಮಾರ್ಗ. ಹಾಗಾಗಿ ನಾವು ಬದುಕನ್ನು ಹೇಗೆ ಕಾಣಬೇಕು ಅಂತಂದರೆ ಅದರ ಸೋಲು ಗೆಲುವುಗಳ ಮೇಲೆ ನಿರ್ಧಾರ ಮಾಡತಕ್ಕಂತಹದ್ದಲ್ಲ, ಅದರ ಸಾಫಲ್ಯ ಇರೋದು ಅದನ್ನು ಹೇಗೆ ಎದುರಿಸಿ ಪ್ರತಿ ಕ್ಷಣವೂ ಅದರ ಜೊತೆಯಲ್ಲಿ ಅನುಸಂಧಾನ ಮಾಡ್ತಾನೆ ಅನ್ನೋದ್ರ ಮೂಲಕ. ಹಾಗಾಗಿ ಜೀವನ ಅನ್ನೋದು ಒಂದು ರೀತಿಯ ಅನುಸಂಧಾನ, ಪ್ರಕೃತಿಯ ಮತ್ತು ವ್ಯಕ್ತಿಯನ್ನೊಡಗೆ ನಡೀತಕ್ಕಂತಹ ಒಂದು ಹೊಂದಾಣಿಕೆ, ಒಂದು ಸಂವಾದ. ಈ ಸಂವಾದದಲ್ಲಿ ತಾನು ಬಿಟ್ಟುಕೊಡ್ತಾ ಪ್ರಕೃತಿಯಿಂದ ಪಡೀತಾ ಇರ್ತಕ್ಕಂತಹ ಕೊಳು ಕೊಡುಗೆಗಳು ಸದಾಕಾಲ ನಡೀತಾ ಹೋಗ್ತಾ ಇರ್ತವೆ. ಆದ್ದರಿಂದ ಒಂದು ರೀತಿಯ ತಾತ್ವಿಕ ವಿವೇಚನೆ ಅಥವಾ ತಾತ್ವಿಕ ನಿಲುವು ಈ ಬದುಕಿನಲ್ಲಿ ಇದ್ದರೆ ನಮ್ಮ ಬದುಕು ನಿರಾಸೆಯಿಂದ ಕೂಡುವುದಿಲ್ಲ, ಮತ್ತಷ್ಟು ನಾವು ಹೋರಾಡುವುದಕ್ಕೆ ಪ್ರೇರಣೆಯನ್ನು ಉಂಟು ಮಾಡುತ್ತೆ ಅನ್ನುವುದು ನಾವು ತಿಳ್ಕೊಳ್ಬೇಕಾಗಿರುವ ಅರ್ಥ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 100.9 FM. ನನ್ಗಿಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರು ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
3: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
2: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
3: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600 ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700 ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರು ಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21ರಂದು ಮರು ಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300 ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೋಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2000 ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
4: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
3: ಬನ್ನಿ, ಸ್ವಚ್ಛ ಆರೋಗ್ಯ

0: ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
1: ಗಾನ ಭಜನಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ.

ಗಾಯಕ ರಂಜಿತ್ ಹಾಗೂ ಸುಪ್ರಿಯಾ ಲೋಹಿತ್ ಅವರು ಹಾಡಿದ ವಾಟ್ಸ್ಆಪ್ ಲವ್ ಈ ಚಿತ್ರದ ಗೀತೆನ ಕೇಳಿದ್ರಿ. ರಾಮ್ ಅವರ ಗೀತ ರಚನೆ, ಹೇಮಂತ್ ಕುಮಾರ್ ಬಿಆರ್ ಅವರ ಸಂಗೀತ ನಿರ್ದೇಶನವಿತ್ತು. ಕಾರ್ಯಕ್ರಮದ ಕೊನೆಯ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ.

ದಾಲಿ ಧನಂಜಯ ಅವರ ಗೀತ ರಚನೆ, ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನ, ಬಡವ ರಾಸ್ಕಲ್ ಈ ಚಿತ್ರದ ಗೀತೆಯೊಂದಿಗೆ ಈ ದಿನದ ಗಾನ ಭಜನ ಹಾಗೂ ಸೇಫ್ ಡ್ರೈವ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ.

ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೆಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನಟ್ಟಿ ಹೊಳೆಯಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋದ 8 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಒಬ್ಬ ಪುರುಷ ಹಾಗೂ 7 ಮಹಿಳೆಯರ ಮೃತದೇಹಗಳನ್ನು ಪತ್ತೆ ಹಚ್ಚಲಾಗಿದೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. 75ನೇ ಆವೃತ್ತಿಯ ಫಿಟ್ ಇಂಡಿಯಾ ಭಾನುವಾರದ ಸೈಕ್ಲಿಂಗ್ ಅಭಿಯಾನದೊಂದಿಗೆ ಕಾಮನ್ವೆಲ್ತ್ ಗೇಮ್ಸ್ ದಿನವನ್ನು ದೇಶದ ವಿವಿಧ ಸ್ಥಳಗಳಲ್ಲಿ ಇಂದು ಆಚರಿಸಲಾಯಿತು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಇತ್ತೀಚಿನ ವರದಿ ಬಂದಾಗ 5.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 49 ರನ್ ಗಳಿಸಿ ಆಡುತ್ತಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆದ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಂಡ 30 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಭಾನುವಾರದ ವಿಶೇಷ ಕಾರ್ಯಕ್ರಮ ಬೆಳ್ಳಿ ಬದುಕು, ಇದಕ್ಕಾಗಿ ನಿರೀಕ್ಷಿಸಿ.
1: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ, ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ಕೇಳೋಣ ಕಾರ್ಯಕ್ರಮ ಬೆಳ್ಳಿ ಬದುಕು. ಇವತ್ತಿನ ಬೆಳ್ಳಿ ಬದುಕಿನ ಕಲಾವಿದ
7: ಇಂದು ನಮ್ಮೊಂದಿಗೆ

0: ಸಂಗೀತದಿಂದ ನಮ್ಮನ್ನು ಸೀಳಿಬಿಡುವ ಅನ್ಯ ಉಪಮೆಯಿಲ್ಲದ ಅನೂಪ್ ಸೀಳಿನ್ ಸಹ ಕಲಾವಿದರಿಂದ ಅಭಿಮಾನಿಗಳಿಂದ ರಾಗನಿಧಿ ಎಂದು ಕರೆಸಿಕೊಂಡವರು. ಹಂಸಲೇಖ ಅವರ ಗರಡಿಯಲ್ಲಿ ಪಳಗಿ ಅನೇಕ ಚಿತ್ರಗಳಿಗೆ ಗಾಯನ ಸಂಗೀತ ನಿರ್ದೇಶನ ಮಾಡಿದವರು. ಬನ್ನಿ ಬಾನಯಾನಕ್ಕೆ ಅನೂಪ್ ಸೀಳಿನ್ ಅವರ ಗಾನಗಾರುಡಿಗೆ. ನಮಸ್ಕಾರ ಸರ್.
1: ನಮಸ್ತೆ ಮೇಡಮ್.
0: ನಿಮ್ಮ ಧ್ವನಿ ಕೇಳೋದು ನಿಜವಾಗ್ಲೂ ಅದೇ ಒಂದು ಸುಮಧುರ ಅನುಭವ. ನಿಮ್ಮ ಸಂಯೋಜನೆಯ ಗೀತೆಗಳು ಒಂದ್ ಕಡೆ ಆದ್ರೆ ನೀವು ಹಾಡಿದಾಗ ಕೇಳೋದೇ ಒಂದು ಬೇರೆ ಭಾವ ಕೊಡುತ್ತೆ. ನಮ್ಮ ಶ್ರೋತೃಗಳಿಗೆ ಆ ಹಾಡಿನ ಮೂಲಕನೇ ಯಾಕೆ ಕಾರ್ಯಕ್ರಮವನ್ನು ಆರಂಭಿಸಬಾರ್ದು ಅಂತ?
1: ಖಂಡಿತವಾಗ್ಲೂ ಆರಂಭಿಸೋಣ. ಬಟ್ ಒಂದೇನಂದ್ರೆ, ಯಾವಾಗ್ಲೂ ನನ್ನ ಧ್ವನಿಯನ್ನ ರಿಜೆಕ್ಟೆಡ್ ವಾಯ್ಸ್ ನಂದು ಯಾವಾಗ್ಲೂ.

0: ಅದೇ ಆ ವಾಯ್ಸ್ ರಿಜೆಕ್ಟ್ ಮಾಡಿ ಮಾಡಿ ಹಂಗೆ ಕಂಪೋಸರಾಗಿ ಟರ್ನ್ ಆಗಿದ್ದು ನಾನು. ಇವಾಗ ನನಗೆ ತುಂಬ ಕೆಲವೇ ಹಾಡುಗಳು ನನಗೆ ಅಂದರೆ ಡೈರೆಕ್ಟರು ಪ್ರೊಡ್ಯೂಸರು ಅವರು ಓಕೆ ಅಂದರೆ ಮಾತ್ರ ರಿಲೀಸ್ ಆಗುತ್ತೆ ಅಷ್ಟೇ ನನ್ನ ಹಾಡುಗಳು ನನ್ನ ನನ್ನ ವಾಯ್ಸಲ್ಲಿ.
1: ಯಾವ ಸಂದರ್ಭದಲ್ಲಿ ಯಾಕೆ ರಿಜೆಕ್ಟ್ ಆಗಿರಬಹುದು ಅಂತ ನಿಮ್ಗನ್ಸುತ್ತೆ?
0: ಇಲ್ಲ ಅದಿನ್ನ ಅಂದರೆ ನಮ್ಮ ಗುರುಗಳು ಹೇಳೋರು ರಿಜೆಕ್ಟ್ ಆಯಿತು ಅಂದರೆ ಅದಕ್ಕೆ ಬೇಜಾರಾಗಬ ಅಂದರೆ ಇನ್ನು ಆ ಯೋಗ್ಯ ಬಂದಿಲ್ಲ ಅಂತ, ಇನ್ನು ಪ್ರಾಕ್ಟೀಸ್ ಮಾಡಬೇಕು. ಅದು ಅಂದರೆ ಕಲಿಕೆಯ ಇದರಲ್ಲಿ ಇರ್ತೀವಿ, ಇನ್ನು ಇವಾಗಲೂ ಕಲಿಕೆಯ ಇದರಲ್ಲೇ ಇದ್ದೀನಿ.
1: ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ಕೊಂಡು ಒಂದು ಹಾಡು ಹಾಡ್ಬಿಡಿ ಹಾಗಾದ್ರೆ.
0: ಎಲ್ಲೆಲ್ಲೋ ಓಡುವ ಮನಸ್ಸೇ, ಓ ಓ ಯಾಕಿಂತ ಹುಚ್ಚುಚ್ಚು.

0: ಅನುಪ್ ಅವ್ರೆ, ನಿಮ್ಮನ್ನ ರಾಗ ನಿಧಿ ಅಂತ ಕರೆದಿರೋದನ್ನ ನಾನು ನೋಡಿದೆ.
1: ಅಯ್ಯೋ ಅದು ದೊಡ್ಡ ಮಾತದು. ಅದು ಈ ನಮ್ಮ ಸ್ನೇಹಿತ ಅರಸು ಅಂತಾರೆ, ನನ್ ತುಂಬಾ ಹಾಡುಗಳು ಅವನು ಅವರೇ ಬರ್ದಿರೋದು, ಪ್ಲಸ್ ಅವ್ನು ಲವ್ ಇನ್ ಮಂಡ್ಯ ಅಂತ ಒಂದು ಸಿನಿಮಾನು ಡೈರೆಕ್ಟ್ ಮಾಡಿದ್ರು. ಅವ್ರ ಲವ್ ಇನ್ ಮಂಡ್ಯ ಡೈರೆಕ್ಟ್ ಮಾಡ್ಬೇಕಾದ್ರೆ ಆ ಇದನ್ನ ಅವ್ರು ಕೊಟ್ಟಿದ್ದು ನನ್ಗೆ,
0: ರಾಗನಿಧಿ
1: ಅಂತ. ಬೇಡ ಬೇಡ ಬೇಡ ಅಂದ್ರು, ಇನ್ನ ತುಂಬಾ ಅಚೀವ್ ಮಾಡೋದಿದೆ, ಅದೆಲ್ಲ ತುಂಬಾ ದೊಡ್ಡ ಪದಗಳು, ಅಷ್ಟು ಅಚೀವ್ ಮಾಡಕ್ಕೂ ಆಗಲ್ಲ ನಮ್ಗೆ. ನಮ್ಗೆ ಏನೇನು ಸಿಗುತ್ತೋ ಅದ್ರಲ್ಲಿ ಮಾಡು, ಇಲ್ಲ ಇಲ್ಲ ಇಲ್ಲ ನಾನು ಹಾಕೇ ಹಾಕ್ತೀನಿ ಅದನ್ನ ಅಂದ್ಬಿಟ್ಟು ಹಾಕಿದ್ದೆ. ಅದು ಹಂಗೆ ಕಂಟಿನ್ಯೂ ಆಯಿತು. ಆಮೇಲೆ ಇತ್ತೀಚೆಗೆ ಗುರು ಪ್ರಸಾದ್ ಅವರ ಇದು ಎರಡನೇ ಸಲ ಸಿನಿಮಾಲು ಅದನ್ನು ಹಾಕಿದ್ರು. ಅವರು ನಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದೆಲ್ಲ ಆ ಟೈಮಲ್ಲಿ ಇಲ್ಲ, ನಾನು ಹಾಗೆ ಸರ್ ಬೇಡ ತೆಗೆದ್ಬಿಡಿ ಬೇಡ ಅಂದರೆ ಕೇಳಲಿಲ್ಲ. ಹಾಗೆ ಕೆಲವು ನಿರ್ದೇಶಕರು ಅದನ್ನು ಕೇಳ್ತಾರೆ, ನೀನೇನು ಇಷ್ಟು ಸಿನಿಮಾಗೆ ಏನಕ್ಕೆ ಆ ಥರ ಹಾಕ್ಕೊಳ್ತೀಯ ಅಂತ. ಯಪ್ಪ ನಾನಲ್ಲಪ್ಪ ಹಾಕೋದು, ನಿರ್ದೇಶಕರು ಅವರು ಇದು ಮಾಡೋದು.
0: ರಾಗ ಯಾವ ರಾಗ ನಿಮಗೆ ತುಂಬ ಇಷ್ಟ?
1: ನನಗೆ ಮುಂಚೆಯಿಂದನೂ ಅದೇನೋ ಆಟೋಮೆಟಿಕ್ ಆಗಿ ಸಿಂಧು ಭೈರವಿ ರಾಗ ತುಂಬ ಇಷ್ಟ. ಅದರಲ್ಲೇ ನಾನು ನನಗೆ ಜ್ಞಾಪಕ ಹೆಂಗಂದ್ರೆ, ನಾನು ಫಸ್ಟ್ ಕಂಪೋಸ್ ಮಾಡಿದ್ದು ನಮ್ಮ ತಂದೆ ಎಲ್ಲ ವಚನಗಳು ಕೊಡೋರು ನನಗೆ ಕಂಪೋಸ್ ಮಾಡೋಕ್ಕೆ. ಸೊ ಅದು ಆಟೋಮೆಟಿಕ್ಕಾಗಿ ಸಿಂಧು ಭೈರವಿ ರಾಗದಲ್ಲೇ ಕಂಪೋಸ್ ಮಾಡಿದ್ದೆ, ಅಂದರೆ ಗೊತ್ತಿಲ್ಲದಲ್ಲೇ. ಆಮೇಲೆ ನಮಗೆ ಗೊತ್ತಾಯ್ತು ಅದು ಸಿಂಧು ಭೈರವಿ ರಾಗ ಅಂತ.
0: ಅಂದರೆ ನಿಮಗೆ ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್?
1: ಹೌದು, ನಮ್ಮ ತಂದೆ ಫಸ್ಟ್ ಗುರು ನನಗೆ ಜಯಪ್ರಸಾದ್ ಅಂತ ವಯಲಿನಿಸ್ಟ್ ಆಗಿದ್ದರು ಅವರು. ಅದಾದಮೇಲೆ ತುಂಬ ಜನರ ಹತ್ರ ಕಲಿತೆ ನಾನು ಕ್ಲಾಸಿಕಲ್, ಕರ್ನಾಟಕ ಕ್ಲಾಸಿಕಲ್ ತುಂಬ ವಸಂತ ಲಕ್ಷ್ಮಿ ಮೇಡಮ್ ಹತ್ರ ಕಲಿತೆ, ಇಲ್ಲಿ ಮಿಸ್ ವಿದ್ಯಾ ಹತ್ರ ಕಲಿತೆ. ಅದಾದಮೇಲೆ ನನಗೆ ಈ ಪ್ರೇಮಲೋಕ ಸಿನಿಮಾ ನೋಡಿದಾಗ್ಲಿಂದ ಹಂಸಲೇಖ ಅವರದು ಹುಚ್ಚು ಆ ಸೈಡಲ್ಲಿ. ಅದು ಹಂಸಲೇಖನ್ನ ಒಂಥರ ಆರಾಧ್ಯ ದೈವ ಅವರು. ಸೊ ಹಂಗೆ ಚೇಸಿಂಗ್ ಶುರುವಾಯಿತು, ಹಂಸಲೇಖನ್ ಮೀಟ್ ಮಾಡಬೇಕು, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಸೊ ಆ ಗೋಲ್ ಇಟ್ಕೊಂಡೇ ಬೆಂಗಳೂರಿಗೆ ಎಂಟ್ರಿ.

0: ಸಂದೇಶ.
1: ನಿಮ್ಮ ಈಗ ಕ್ಲಾಸಿಕಲ್ ಗುರುಗಳು ಈಗ ನೀವು ಸಿನಿಮಾ ಮಾಧ್ಯಮಕ್ಕೆ ಬಂದಿರೋದನ್ನ ನೋಡಿದಾಗ ಏನು ಅವರ ಪ್ರತಿಕ್ರಿಯೆ ಹೇಗಿರುತ್ತೆ, ಏನಂತಾರೆ
2: ಅಂದ್ರೆ? ಪ್ರತಿಕ್ರಿಯೆಗಿನ್ನ ಅವರೆಲ್ಲ ಹೇಗೆ ಅಂದ್ರೆ, ಓಕೆ ಇವನು ಒಂದು ಪಕ್ಕಾ ಮ್ಯೂಸಿಕಲ್ ಇದನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲೂ ಅದನ್ನ ಹಾಳು ಮಾಡದಲ್ಲೇನೆ, ಈ ಕ್ಲಾರಿಟಿ ಇದೆ ಅಂತ ಹೇಳ್ತಾರೆ. ಸೊ ಅಷ್ಟು ಸಾಕು.
1: ಆಮೇಲೆ ಹತ್ರ ಪ್ರಶಂಸೆ ತಗೊಂಡಿದ್ದೀರಿ.
2: ಆಮೇಲೆ ನಾನು ಯೂಸ್ ಮಾಡೋ ಗಾಯಕರು ಕೂಡ ನನಗೆ ತುಂಬಾ ನಮ್ಮ ಕಲಾವಿದರಾಗಿರ್ಬೇಕು. ನನ್ನ ಮ್ಯೂಸಿಷಿಯನ್ಸ್ ತಂಡ ಕೂಡ ಎಲ್ಲ ನಮ್ಮ ಕನ್ನಡ ಕಲಾವಿದರೇ ಆಗಿರ್ಬೇಕು ಅಂತ. ಒಂದು ಕೆಲವೊಂದು ನಾನು ಚಿಕ್ಕ ಹುಡುಗನಿಂದ ಕೇಳ್ಕೊಂಡು ಬಂದಿರೋ ಗಾಯಕರು ಕಾಡ್ತಾ ಇರ್ತಾರೆ ನಾನು ಕಂಪೋಸ್ ಮಾಡ್ಬೇಕಾದ್ರೆ. ಎಕ್ಸಾಂಪಲ್ ಇದು ಆರತಿ ಎತ್ತಿರ ಕೆಳಮಂಜಂಗಲ್ ಬಿ ಕೆ ಸುಮಿತ್ರಾ ಮೇಡಮ್ ಮಾಡಿದ್ರು. ಇವಾಗ ಎರಡನೇ ಸಲ ಬಿ ಆರ್ ಛಾಯಾ ಅವ್ರದ್ದು ಯೂಸ್ ಮಾಡಿ. ಬಿ ಆರ್ ಛಾಯಾ ನನ್ನ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ತುಂಬಾ ಹಾಡುಗಳು ಹಾಡಿದ್ದಾರೆ, ಒಳ್ಳೊಳ್ಳೆ ಹಾಡುಗಳು ಹಾಡಾಗ್ಲಿಂದ ನನಗೆ ಇವರು. ಆಮೇಲೆ ಎಲ್ಲೋ ಸಿಕ್ಕಿದಾಗ ಅವ್ರ ಹಾಡು ಕೇಳಿದಾಗ ಇವಾಗ್ಲೂ ಹಂಗೆ ಇದೆ ಅವ್ರ ವಾಯ್ಸ್, ಈವನ್ ಆಫ್ಟರ್ 50 ಇಯರ್ಸ್ ಅವ್ರ ವಾಯ್ಸ್ ಹಂಗೆ ಇದೆ. ಸೊ ಅದೊಂದು ವಿಶೇಷವಾದ ಧ್ವನಿ ನಮ್ಮ ಕನ್ನಡಕ್ಕೆ. ಆಮೇಲೆ ನನಗೆ ತುಂಬಾ ಆಸೆ ಇದ್ದು ಸಿ ಅಶ್ವಥ್ ಸರ್ ಕೈಲಿ ಹಾಡಿಸ್ಬೇಕು ಅಂತ, ಬಟ್ ಅದಾಗ್ಲೇ ಇಲ್ಲ ಅದು. ಸೊ ಅವ್ರದೊಂದು ಛಾಯೆ ಇದ್ದೇ ಇರುತ್ತೆ. ನೀವು ಇದನ್ನ ಡೈರೆಕ್ಟರ್ ಸ್ಪೆಷಲ್ ಅಲ್ಲಿ ಒಂದು ಹಾಡು ಕಂಪೋಸ್ ಮಾಡಿದೆ ಬಿ ಆರ್ ಲಕ್ಷ್ಮಣರಾವ್ ಅವ್ರ ಸಾಹಿತ್ಯಕ್ಕೆ, ದೇವರೇ ಅಗಾಧ ನಿನ್ನ ಮಹಿಮೆಯ ಕಡಲು. ಸೊ ಬಟ್ ಅದು ನಾನು ಸಿ ಅಶ್ವಥ್ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿದ್ದು. ಸೊ ಆ ತರ ಕಾಡ್ತಾ ಇರ್ತಾರೆ ಯಾರಾದ್ರೂ ಒಬ್ರು ಸಿಂಗರ್, ನಾವು ಬೆಳೀತಾ ಬೆಳೀತಾ ಅವ್ರನ್ನ ಕೇಳ್ತಾ ಬೆಳೀತಾ ಇದ್ರೆ ಕಾಡ್ತಾ ಇರ್ತಾರೆ.

0: ಇನ್ನ ಇದು ಬಪ್ಪಿಲಹರಿ ವಾಯ್ಸ್ ತುಂಬಾ ಇಷ್ಟ ಚಿಕ್ಕ ಹುಡುಗನಿಂದ. ನನಗೆ ಇದು ಒಂದು ಅವಕಾಶ ಸಿಕ್ತು ಅಂದ್ರೆ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಒಂದು ಸಾಂಗ್ ಕಂಪೋಸ್ ಮಾಡಿದ್ದೆ, ಅಲ್ಲೇ ಟ್ರೈ ಮಾಡಿದ್ದೆ ನಾನು ಬಪ್ಪಿಲಹರಿಗೆ, ಬಟ್ ಆಗ್ಲಿಲ್ಲ ಅಲ್ಲಿ ಅವ್ರನ್ನ ರೀಚ್ ಮಾಡೋಕ್ಕೆ. ಆಮೇಲೆ ಲವಿನ್ ಮಂಡ್ಯ ಮಾಡಿದಾಗ ಹೇಗಾದ್ರೂ ಮಾಡಿ ಆಡಿಸ್ಲೇಬೇಕು ಅಂದ್ಬಿಟ್ಟು ಅಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಬಪ್ಪಿಲಹರಿ ಆಡಿದ್ದು ಆ ಥರ. ಸೊ ಒಂದು ಜರ್ನಿ ಹೇಗೆ ನಮ್ಮ ಅಂದರೆ ಸಿಕ್ಕಿದ ಅವಕಾಶ ಅಂದ್ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು. ನಮ್ಮತನದಲ್ಲಿ ನಮಗೇನು ನಾವು ಜೀವನದ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಬೆಳೆದಿರ್ತೀವಿ ಅದೆಲ್ಲೂ ನಾನು ಆ ಚೌಕಟ್ಟು ಬಿಟ್ಟು ಆಚೆ ಹೋಗ್ದಲ್ಲೇ ನನ್ನ ದಾರಿಲಿ ನಾನು ಹೋಗ್ತಾ ಇದ್ದೀನಿ.
1: ಅದು ಒಂದು ನಿಜ, ಸಿಕ್ಕಿದ ಅವಕಾಶ ಅಂತ ದುರುಪಯೋಗ ಪಡಿಸ್ಕೋಬಾರ್ದು ಅಂತ ಒಂದಂತೀರ, ಕೆಲವ್ರಿಗೆ ಅವಕಾಶನೇ ಸಿಗಲ್ವಲ್ಲ ಅನುಭವ್ರೆ.
0: ಸಿಗುತ್ತೆ ಅಂದರೆ ಇವಾಗಿರೋ ಇದಕ್ಕೆ ಪ್ರಾಮಾಣಿಕವಾಗಿ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು. ಇವಾಗ ನಾನು ಇಷ್ಟು ಸಿನಿಮಾ ಮಾಡಿದ್ರೂ ಎಲ್ಲರೂ ಹೇಳ್ತಾರೆ ನಿಮ್ಗೆ ಯಾಕೆ ದೊಡ್ಡ ಬ್ರೇಕ್ ಸಿಕ್ಕಿಲ್ಲ ಅಂತ. ಅಂದರೆ ಸಿ ಒಂದು ಇವಾಗ ಹೇಗಿದೆ ಅಂದರೆ ಜನರು ಇದರಲ್ಲಿ ಬಿಗ್ ಬ್ಯಾನರ್ ಮೂವೀಸ್ ಮಾಡಿದ್ರೆ ಇಲ್ಲ ದೊಡ್ಡ ಹೀರೋಗೆ ಮಾಡಿದ್ರೆ ದೊಡ್ಡ ಮ್ಯೂಸಿಕ್

0: ಡೈರೆಕ್ಟರ್ ಅಂತ ಆ ಥರ.
1: ಅದನ್ನ ಒಪ್ತೀರಾ ನೀವು?
0: ಅದೇ ಅದೇನು ಒಪ್ಪೋದು ಅಂತಲ್ಲ, ಇಟ್ಸ್ ಎ ಜರ್ನಿ ಅಷ್ಟೇ, ಒಂದು ಸ್ಟೇಜ್ ಅದು.
1: ಇಲ್ಲಿ ಏನಂದ್ರೆ
0: ಜನಕ್ಕೆ ಅಂದ್ರೆ ಸಾಮಾನ್ಯ ಮನುಷ್ಯನ್ಗೆ ಹತ್ರ ಆಗೋ ಒಂದು ಇದು.
1: ಈಗ ನೋಡಿ ಎಷ್ಟೋ ಹಾಡುಗಳು, ಈಗ ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೇರೆವೆ, ಆ ಹಾಡು ನಾವು ಇವತ್ತಿಗೂ ಯಾವುದೇ ರಾಜ್ಯೋತ್ಸವ ಅಂದ್ರೆ ನಾವು ಆ ಹಾಡನ್ನ ಕೇಳೇ ಕೇಳ್ತೀವಿ. ಆದ್ರೆ ಆ ಸಿನಿಮಾ ರಿಲೀಸೇ ಆಗ್ಲಿಲ್ಲ. ಹಾಗೆ ಎಷ್ಟೊಂದು ಹಾಡುಗಳು ಪಾಪ್ಯುಲರ್ ಆಗಿ ಸಿನಿಮಾ ಬರದೇ ಇರುವಂತಹದ್ದು, ಅಥವಾ ಸಿನಿಮಾ ಬ್ಯಾನರ್ ಬಗ್ಗೆ ನಮಗೆ ಗೊತ್ತಿಲ್ಲದೇ ಇರುವಂತದ್ದು ಸಾಕಷ್ಟುನ ನಾವು ನೋಡ್ತೀವಿ.
0: ಹೌದು,
1: ಈಗಿನ ಟ್ರೆಂಡ್ ಹಾಗಿಲ್ಲ ಅಂತೀರಾ?
0: ಇವಾಗಿನ ಟ್ರೆಂಡ್ ಅಂದ್ರೆ ನಿಮ್ಗೆ ಆಕ್ಸೆಸ್ ಈಸಿ ಇವಾಗ. ಅವಾಗ ನಿಮಗೆ ಎಕ್ಸಾಂಪಲ್ ಏನು ಅಂದ್ರೆ, ನಿಮಗೆ ರಾತ್ರಿ 9-7 ಶೋನೇ ಲಾಸ್ಟ್ ಅವಾಗ, ನಾವೆಲ್ಲ ಚಿಕ್ಕ ಹುಡುಗರು ಇರ್ಬೇಕಾದ್ರೆ. ಸೊ ಹೇಗೆ ನಮ್ಮಪ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬರೋರು ಸಂಜೆ 6-7 ಅಷ್ಟೇ ಎಲ್ಲರೂ ಮನೆ. ನಾವು ಓದೋದೆ 7:30 ಸಿನಿಮಾ ಹೋಗ್ಬೇಕು ಅಂದರೆ ನಮಗೇನೋ ಒಂದು ಕುತೂಹಲ ಇದು ಎಲ್ಲ. ಅಂದರೆ ಆ ಮೀಡಿಯಾದು ಅಷ್ಟೇ ಇತ್ತು, ನಿಮಗೆ ದೂರದರ್ಶನ್ ಇತ್ತು, ಆಕಾಶವಾಣಿ ಇತ್ತು,
1: ಹೌದು,
0: ಪ್ಲಸ್ ಪೇಪರ್ 1-2 ಬರೋದು, ಅದರಲ್ಲಿ ನಮ್ಗೆ ನೋಡ್ಕೊಂಡು ಇದು ಹಿಂಗಿರ್ಬೋದು ಹಂಗೆ. ಬಟ್ ಇವಾಗ ಹಂಗಲ್ಲ, ನಿಮಗೆ ಆಕ್ಸೆಸ್ ಎಲ್ಲ ಈಸಿಯಾಗಿ ಹೋಗಿದೆ.
1: ಕೇಳ್ತಿದ್ರ ನೀವು ರೇಡಿಯೋ ಚಿಕ್ಕಂದಿನಲ್ಲಿ?
0: ಖಂಡಿತವಾಗ್ಲು, ರೇಡಿಯೋ ಆನ್ ಆಗೇ ಇರೋದು ಯಾವಾಗ್ಲೂ, ಯಾಕಂದ್ರೆ ಇದ್ದಿದೆ ಆಕಾಶವಾಣಿ ಹಾಸನ್,
1: ಆಕಾಶವಾಣಿ ಹಾಸನ ಕೇಳ್ತಾ,
0: ಹಾಸನ ಕೇಳ್ತಿದ್ವಿ. ಆಮೇಲೆ ನಮ್ ತಂದೆ ಇಂಗ್ಲಿಷ್ ನ್ಯೂಸ್ ಬರೋದು, ಅದನ್ನ ಹಾಕೋರು, ಕನ್ನಡ ವಾರ್ತೆಗಳು. ಆಮೇಲೆ ನನಗೆ ಜ್ಞಾಪಕ ಇದ್ದಂಗೆ ದೂರದರ್ಶನ್ ವಾರ್ತೆಗಳು 7:00 ಬರೋದು,
1: ಆ
0: ಟೈಮ್ ಬೇರೆ, ಒಂದು 2 ಮುಂಚೆ 5 ಮುಂಚೆ ಟೈಮ್ ಬರೋದು. ಸೊ ಅದನ್ನೇ ನೋಡ್ಕೊಂಡು ಅಷ್ಟು ಕೂತೂಹಲ. ಇವಾಗ ಹಂಗಲ್ಲ, ಇಟ್ಸ್ ಕಂಪ್ಲೀಟ್ಲಿ ಉಲ್ಟಾ. ಇವಾಗ ನಿಮಗೆ ಫಸ್ಟ್ ಹೇಗಿದ್ದಾರೆ ಜನ ಅಂದ್ರೆ, ಈ ಫೇಸ್ಬುಕ್ ಇದರಲ್ಲೆಲ್ಲ ಆಕ್ಸೆಸ್ ಈಸಿ, ನಿಮಗೆ ಆನ್ಲೈನ್ ಆಕ್ಸೆಸ್ ಈಸಿ. ಅದನ್ನ ನಾವು ಅದನ್ನೇ ಹೇಳಿದ್ದು, ಅವಕಾಶ ಸಿಕ್ಕಿದೆ ಅಂತ ದುರುಪಯೋಗ ಹೇಗೆ ಪಡಿಸ್ಕೊಳ್ತಾ ಇದೀವಿ ಅಂದ್ರೆ ಅದನ್ನೇ.
1: ನಿಮ್ಗೆ ರಾಗ ಹಾಕಕ್ ಇಷ್ಟನೋ ಹಾಡಕ್ ಇಷ್ಟನೋ?
0: ಹಾ, ರಾಗ ಸಂಯೋಜನೆ ಇಷ್ಟ.
1: ಆದ್ರೆ ನೀವು ಗಾಯಕರಾಗ್ಬೇಕು ಅಂತ ಬಂದಿದ್ದಲ್ವಾ ಚಿತ್ರರಂಗಕ್ಕೆ?
0: ಗಾಯಕ ಆಗ್ಬೇಕು ಅಂದ್ರೆ ನನ್ ಮೊದ್ಲಿಂದನೂ ಅದೇ, ನಾನು ಪ್ರೇಮಲೋಕ ಆಮೇಲೆ ರೋಜಾ 2 ಸಿನಿಮಾ ನನ್ನ ಲೈಫ್ ಟರ್ನಿಂಗ್ ಇದೆ. ಅಂದ್ರೆ ಪ್ರೇಮಲೋಕ ಸಿನಿಮಾ ಬಂದಾಗ ನಮ್ಗೆ ಚಿಕ್ಕ ಹುಡುಗರಾಗಿದ್ರು ಅದೇನು ಅರ್ಥ ಗೊತ್ತಿರಲಿಲ್ಲ ನಮ್ಗೆ. ಬಟ್ ಆದರೂ ಆ ಟ್ಯೂನು ಆ ಪ್ಲಸ್ ಆ BGM ಹಾಡ್ಕೊಳ್ತಿದ್ವಿ ನಾವು, ಲಿರಿಕ್ ಬಿಟ್ಬಿಡಿ, ಲಿರಿಕ್ ಟ್ಯೂನ್ ಹಾಡ್ಕೊಳ್ಳೋದು. ಬಟ್ ಆ ಸಿನಿಮಾದಲ್ಲಿ ನಿಮಗೆ ಅದನ್ನೆಲ್ಲ ಹಾಡ್ಕೊಳ್ತಿದ್ವಿ. ಸೊ ಅದೇನೋ ಮಜಾ ಕೊಡೋದು, ಆವಾಗ ಹಂಸಲೇಖ ಅದು. ನೆಕ್ಸ್ಟ್ ರೋಜಾ ಸಿನಿಮಾಗೆ ಹೋದ್ರೆ ನಿಮಗೆ ಚಿನ್ನ ಚಿನ್ನ ಆಸೆ ಏನು, ನಿಮಗೆ ಡ್ಯಾನ್ಸಿಂಗ್ ನಂಬರ್ ಅಲ್ಲ ಅಥವಾ ಬೇರೆ ಹಾಡುಗಳು ಅದರಲ್ಲಿ ಯಾವುದು ಅದೆಲ್ಲ ಡ್ಯಾನ್ಸಿಂಗ್ ನಂಬರ್ ಅಲ್ಲ. ಬಟ್ ಇಡೀ ಸಿನಿಮಾ ಥಿಯೇಟರ್ ಫುಲ್ ಎದ್ದು ನಿಂತ್ಕೊಳ್ಳೋದು ಆ ಹಾಡುಗಳು ಬಂದರೆ, ಆ ವಿಜುವಲ್ಗೆ, ಇದಕ್ಕೆ. ಅವಾಗೇನೆ ಚಿಕ್ಕ ಹುಡುಗ್ರೆ ನೀವು ಸಂಗೀತಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಆ ಥರ.

0: ನೀವು ಓದಿದ್ದು ಎಲ್ ಎಲ್ ಬಿ?
1: ಹೌದು, ಎಲ್ ಎಲ್ ಬಿ ಮಾಡಿದ್ದು ಮನೆಯವ್ರ ಫೋರ್ಸ್ಗೋಸ್ಕರ. ಆದ್ರೆ ನಾನು ಪಿ ಯು ಸಿಗೆ ಬಂದಾಗ್ಲಿಂದಾನೆ ಹಂಸಲೇಖ ಅದ್ರಲ್ಲೆಲ್ಲ ಸ್ಟ್ರಿಕ್ಟ್ ನಮ್ಮ ಮನೇಲಿ, ಡಿಗ್ರಿ ತಗೊಂಡ್ ಏನ್ ಬೇಕಿದ್ರು ಮಾಡು ಅಂತ. ಯಾಕಂದ್ರೆ ಅಷ್ಟ್ರಲ್ಲಿ ನಾನು ಹಂಸಲೇಖ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡ್ಬಿಟ್ಟಿದ್ದೆ, ಫುಲ್ ಬಿಸಿ ಆಗಿ ಹೋಗಿದ್ದೆ, ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಸ್ಟುಡಿಯೋ ಕೂತ್ಕೊಂಡು ಇವನ್ ಹಂಸಲೇಖ ಸರ್ ಅಷ್ಟೇ ಎಕ್ಸಾಮ್ ಅಂತ ಇದ್ದಂಗೆ ಸರಿ ಓದ್ಕೋ ಅವ್ರಲ್ಲಿ ಕಂಪೋಸ್ ಮಾಡಿದ್ರೆ ನಾನು ಓದ್ಕೊಳ್ತಿರ್ತಿದ್ದೆ ಆತರ.

0: ಕುಟುಂಬನು ಯಾವುದೇ ರೀತಿಯಲ್ಲಿ ನಿಮಗೆ ಆ ಕಡೆಗೆ ಹೋಗಬೇಕು ಅಂತ ಏನು ಕರಿಕೊಟ್ಟು ಹಾಕುವ ಆಸಕ್ತಿ ಏನು ಬರಲಿಲ್ಲ?
1: ಆಸಕ್ತಿ ಅಂದರೆ ನಮ್ಮ ತಾತ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಕೋಚನ್ ಬಸಪ್ಪ ಅವರು. ಸೊ ಹಂಗಾಗಿ ಅದೊಂದು ಮನೆಯಲ್ಲೆಲ್ಲ ಫುಲ್ ಲಾ ಬುಕ್ಸ್ ಇರೋದು, ಸೊ ಈಸಿ ಆಗುತ್ತೆ ಅಂದ್ಕೊಂಡು ಆ ಥರ ಒಂದು ಆ ಥರ ಒಂದು ಆ ಕೋರ್ಸಿಗೆ ಅದಕ್ಕೆ ಸೇರ್ಕೊಂಡು ಡಿಗ್ರಿ ಬೇಕೇ ಬೇಕು ಅಂತ ಮನೇಲಿ ಹೇಳಿದ್ದಕ್ಕೆ. ಇಲ್ದಿದ್ರೆ ಓದೋದು ಅವಾಗಲೇ ಪಿ ಯು ಸಿ ಆಗ್ತಿದ್ದಂಗೆ ನಿಂತೋಗ್ಬಿಡೋದೇನು ಓದೋದು.
0: ಮತ್ತು ಸಿನಿಮಾ ಮತ್ತು ಶಾಸ್ತ್ರೀಯ ಸಂಗೀತ ಈ ಎರಡನ್ನು ನೀವು ಹೇಗೆ ನೋಡ್ತೀರಿ?
1: ಹೇಗೆ ಅಂದರೆ ನಾನು ಸಿನಿಮಾ ಹುಚ್ಚು ಹಿಡಿಸ್ಕೊಂಡಾಗ ನಮ್ಮ ಮನೆಯಲ್ಲಿ ಒಂದು ಹೇಳೋರು, ಆವಾಗ ನಮಗೆ ಒಂದು ತಪ್ಪು ಇದು ಬಂದಿತ್ತು, ಲತಾ ಮಂಗೇಶ್ಕರ್ ಏನು ಕಲ್ತಿಲ್ಲ, ಏನು ಕಲ್ತಿಲ್ಲ, ಸೊ ನಾವು ಎಲ್ಲ ಮಾಡ್ಬಿಡ್ಬೋದು ಅಂತ ಇತ್ತು. ಬಟ್ ನಮ್ಮ ಅಪ್ಪ ಯಾವಾಗಲೂ ಹೇಳೋರು, ಇಲ್ಲ ಫೌಂಡೇಶನ್ ನಿನಗೆ ಕ್ಲಾಸಿಕಲ್ ಇದ್ರೇ ನೀನು ಒಂದು ರೀಚ್ ಆಗೋಕ್ಕಾಗೋದು ಅಂತ. ಅವಾಗ ಅದನ್ನೆಲ್ಲ ನಾವು ಅಸಡ್ಡೆ ಮಾಡ್ಕೊಂಡು ಬರ್ತಾಯಿದ್ದೆ ನಾನು. ಇವ್ರೇನು ಹಿಂಗೆ ಹೇಳ್ತಾರೆ, ಯಾಕಂದರೆ ಆ ಸಿನಿಮಾ ಹಾಡುಗಳ ಸೌಂಡಿಂಗೇ ಬೇರೆ, ಇದೇ ಬೇರೆ ಅದು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಯಾವಾಗ ಹಂಸಲೇಖ ಸರ್ ಎದುರುಗಡೆ ಕೂತ್ಕೊಂಡಲ್ಲ, ಆವಾಗ ಗೊತ್ತಾಯಿತು ಡೈನಾಮಿಕ್ಸು, ಆಮೇಲೆ ಎಷ್ಟು ಕಷ್ಟ ಅವ್ರ ಎದುರುಗಡೆ ಕೂತ್ಕೊಂಡು. ಯಾಕಂದರೆ ಒಂದ್ಸಲಿ ಅವ್ರು ಟ್ಯೂನ್ ಹೇಳಿದ್ರೆ ನಾವು ಸ್ವರಗಳು ಬರ್ಕೋಬೇಕು, ಸ್ವರಗಳು ಬರೀಬೇಕು ಅಂದರೆ ಕ್ಲಾಸಿಕಲ್
0: ಹೇಳಬೇಕು.
1: ಸೊ ಅಲ್ಲಿಂದನೇ ನನಗೆ ಮತ್ತೆ ಓ ಇಲ್ಲ, ನಮ್ಮಪ್ಪ ಹೇಳ್ತಿದ್ವು ಹಿಂಗೆ ಕಲಿಬೇಕಿತ್ತು ಕಲಿಬೇಕು, ಇವಾಗ್ಲೂ ಇನ್ನೂ ಚೆನ್ನಾಗಿ ಕಲಿಬೋದಿತ್ತು ಅಂತ ಅನಿಸುತ್ತೆ.
0: ನೀವೇನಾದ್ರು ಸಂಗೀತದ ಎಕ್ಸಾಮ್ಸ್ ತಗೊಂಡಿದ್ದು ಉಂಟಾ?
1: ಹಾಂ, ಅದೆಲ್ಲ ಜೂನಿಯರ್ ಸೀನಿಯರ್ ಎಲ್ಲ ಆಗಿದೆ.
0: ಜೂನಿಯರ್ ಸೀನಿಯರ್ ಎಲ್ಲ ತಗೊಂಡ್ರಿ, ಹಂಸಲೇಖ ಅವ್ರ ಗರಡಿಲಿ ಪಳಗಿದ್ರಿ, ಆಮೇಲೆ ಕೋರಸ್ ಸಿಂಗಿಂಗ್ಗೆ ಬಂದ್ರಿ, ಆಮೇಲೆ ಹಾಡಿ, ಈಗ ನೀವೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಿ. ಈ ಸಂಗೀತ ಪಯಣ
1: ಇಡೀ ಕರ್ನಾಟಕಕ್ಕೆ ಇದ್ದಿದ್ದೇ ಹಂಸಲೇಖ ಅವ್ರದ್ದು ಒಂದೇ ಯೂನಿವರ್ಸಿಟಿ, ಸಿನಿಮಾಗಿದ್ದು ಬಂದರೆ ಅದೊಂಥರ ಯೂನಿವರ್ಸಿಟಿ ಥರ, ಅಂದರೆ ಸೆಂಟರ್ ಆಫ್ ಇಂಡಸ್ಟ್ರಿ ಆಗೋಗಿತ್ತು ಅವ್ರದ್ದು.
0: ಅಂದರೆ ಈಗ ರಾಜನ್ ನಾಗೇಂದ್ರ, ಎಂ ರಂಗರಾವ್, ವಿಜಯ ಭಾಸ್ಕರ್, ಈ ಒಂದು ಕಾಲಘಟ್ಟದ ನಂತರ
1: ಅಂದ್ರೆ ನಮ್ಮ ಜನರೇಷನ್
0: ಅತಿ ಹೆಚ್ಚು ನೆಲೆ ನಿಂತವರು ಅಂದ್ರೆ ಹಂಸಲೇಖ
1: ಅತಿ ಹೆಚ್ಚು ನಿಂತವರು. ಆಮೇಲೆ ನಿಮಗೆ ಒಂದೇನಂದ್ರೆ ಅಲ್ಲಿ ಅಸಿಸ್ಟೆಂಟ್ಗಳು ಎಲ್ಲರೂ ಗುರುತಿಸ್ಕೊಳ್ಳೋರು, ವಿ ಮನೋಹರ್ ಸರ್ರು, ಎಲ್ ಎನ್ ಶಾಸ್ತ್ರಿ ಅವರು, ಹೇಮಂತ್ ಆಗಲಿ, ಕೆ ಕಲ್ಯಾಣ್ ಆಗಲಿ, ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ನೋಡಿ, ಸಾಹಿತ್ಯ, ಸಂಗೀತ, ಗಾಯಕರು, ಕಂಪೋಸರ್ಸ್ ಎಲ್ಲರೂ ಗುರುತಿಸ್ಕೊಂಡ್ರು ಅವ್ರ ಸುತ್ತಮುತ್ತ ಇರೋರೆಲ್ಲ. ಆ ಥರದೊಂದು ಯೂನಿವರ್ಸಿಟಿ ಅದು. ಆಮೇಲೆ ಭಾಷೆನ ಬೆಳೆಸ್ತಾ ಹೋದರು ಅವರು. ಸಿನಿಮಾ ಇವಾಗ ಅವರು ಮಾಡಬೇಕಾದ್ರೆ ತುಂಬ ಅಪೋಸಿಷನ್ ಬಂದಿದೆ ಅವ್ರಿಗೂ.
0: ಹೌದು,
1: ಆ ಟೈಮಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಒಬ್ಬ ಸಿನಿಮಾ ಸಂಗೀತ ಸಂಯೋಜಕ ಭಾಷೆನ ಬೆಳೆಸ್ಕೊಂಡು ಬರೋದು ಭಾಳ ದೊಡ್ಡ ವಿಷಯ. ಇವಾಗ ನಾವೇನೇನು ಮಾಡ್ತಿದ್ದೀವಿ, ಇನ್ಕ್ಲೂಡಿಂಗ್ ನಾನು, ಭಾಷೆನ ಹಾಳು ಮಾಡಿಕೊಂಡು ಬೆಳೀತಾ ಇದ್ದೀವಿ.
0: ಅಲ್ಲ, ಹಾಳು ಮಾಡಿಕೊಂಡು ಅಂತಂದರೆ ಇನ್ ವಾಟ್ ಸೆನ್ಸ್?
1: ಅಂದರೆ ಇವಾಗ ಸಿನಿಮಾ ಒಂದು ಭಾಷೆನ ಉಳಿಸೋವಂಥ ಒಂದು ಮಾಧ್ಯಮ ಆಗಬೇಕು.
0: ಖಂಡಿತ.
1: ಎಲ್ಲ ಭಾಷೆಯಲ್ಲಿನೂ ಕೆಟ್ಟ ಪದಗಳಿರುತ್ತೆ, ಆ ಕೆಟ್ಟ ಪದಗಳನ್ನ ನಾವು ಕೊಡಬಾರ್ದು. ಅದು ಅಂದರೆ ನಾನು ಸಂಗೀತ ಸಂಯೋಜಕ ಒಬ್ಬಂದೇ ಅಲ್ಲ, ಪಕ್ಕದಲ್ಲಿ ಫಸ್ಟು ಅಲ್ಲಿ ಪ್ರೊಡ್ಯೂಸರು, ಡೈರೆಕ್ಟ್ರು, ನಾವು ಸಾಹಿತ್ಯ ಬರೆಯೋರು ಎಲ್ಲರೂ ಸೇರಿ ಅದು ಇದಾಗೋದು.
0: ಅಂದರೆ ಇದೊಂಥರ ಹೆಂಗೆ ಮೊಟ್ಟೆಯಿಂದ ಕೋಳಿನೋ ಕೋಳಿಯಿಂದ ಮೊಟ್ಟೆನೋ ಅಂತಾರಲ್ಲ, ಹಂಗೆ ಜನದಿಂದ ಇದು ಕೆಡ್ತಾ ಇದೆಯೋ, ಜನ ಬೇಕು ಅಂತ ಕೊಡ್ತಾರೋ
1: ಇಲ್ಲ ಜನಕ್ಕೆ ಅಂದ್ರೆ
0: ಇದು ಯಾವಾಗ್ಲೂ ಇದು ಸೈಕಲ್, ಇದು ಒಂಥರ
1: ಸೈಕಲ್ ಇದು.
0: ಬಟ್
1: ಇಲ್ಲ, ಯಾವಾಗ್ಲೂ ಎಲ್ಲಾದೂ ಬೇಕು, ಬಟ್ ಏನಂದ್ರೆ ಒಂದ್ ಲಿಮಿಟ್ ಅಂತ ಇರುತ್ತೆ, ಅಂದ್ರೆ ಒಂದ್ ಲೈನ್ ಇರುತ್ತೆ, ಆ ಲೈನ್ ನ ಕ್ರಾಸ್ ಮಾಡಬಾರ್ದು. ಜನಕ್ಕೆ ನಾವು ಏನು ಕೊಡ್ತೀವಿ,
0: ಅಭಿರುಚಿ.
1: ಹಾಂ, ಅಭಿರುಚಿ ಇರುತ್ತೆ. ನೀವು ತುಂಬ ಇದು ಕೆಳಮಟ್ಟದಲ್ಲಿ ಕೊಟ್ಟರೆ ಅದೇ ನಮಗೆ ಕಲ್ಚರ್ ಅಂತ ಜನ ತಗೊಳ್ತಾರೆ. ಅದರಲ್ಲೂ ಒಂದು ಕ್ಲಾಸ್ ಆಗಿ ಇದರಲ್ಲಿ ಕೊಟ್ಟರೆ, ಇವಾಗ ಹಂಸಲೇಖ ಸರ್ ಎಲ್ಲ ಥರ ಹಾಡುಗಳನ್ನೂ ಬರೆದ್ಬಿಟ್ಟಿದ್ದಾರೆ. ನಂದು ಒಂದೇನಂದರೆ ನಾನು ಸಿನಿಮಾ ಹಾಡನ್ನು ಕೆಟ್ಟದಾಗಿ ಮಾಡಿದೀಯಾ ನೀನು ಅಂದರೆ ತಗೊಳ್ತೀನಿ, ಹೌದು ಓಕೆ, ನೆಕ್ಸ್ಟ್ ಟೈಮ್ ಒಳ್ಳೇದು ಒಳ್ಳೆ ಹಾಡು ಮಾಡೋಣ ಅಂತ. ಬಟ್ ಕಾಪಿ ಹೊಡೆದಿದೆಯಾ ಅಂದರೆ ನಂಬಲ್ಲ ನಾನು. ಕನ್ನಡ ಕಂಪೋಸರ್ಸಿಗೆ ಒಂದು ಟ್ಯಾಗ್ ಲೈನ್ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಕಾಪಿ ಹೊಡಿತೀವಿ ಅಂತ. ಬಟ್ ಅದು ಸುಳ್ಳು ನನ್ನ ಪ್ರಕಾರ. ಎಲ್ಲರೂ ಎಲ್ಲದನ್ನೂ ಇನ್ಸ್ಪೈರ್ ಆಗಿರ್ತಾರೆ, ಬಟ್ ಅದನ್ನು ಹಂಗೆ ಒಂಥರ ಡೂಪ್ಲಿಕೇಟ್ ಮಾಡೋದು ತಪ್ಪು. ಬಟ್ ಯಾರು ಡೂಪ್ಲಿಕೇಟ್ ಮಾಡಲ್ಲ ಅಂತ ಅಂದರೆ ನಾನಂತೂ ಮಾಡಿಲ್ಲ. ಅದನ್ನೇ ನಾನು ಹೇಳೋದು, ನೀವು ನನಗೆ ನೀವು ತುಂಬ ಕೆಟ್ಟದಾಗಿ ಮಾಡಿದ್ದೀರ ಮ್ಯೂಸಿಕ್ ಅಂದರೆ ಅದೊಂಥರ ಎನ್ಕರೇಜಿಂಗ್ ಆಗಿ ತೊಗೊಳ್ತೀನಿ, ಓಕೆ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಬೇಕು ಅಂತ. ಬಟ್ ಕಾಪಿ ಹೊಡೆದಿದೆಯಾ ಅಂದರೆ ಅದನ್ನೇ ನಂಬಲ್ಲ, ಅವಾಗ ನನಗೆ ನಿಜವಾಗ್ಲೂ ಕೋಪ ಬರುತ್ತೆ.
0: ಕೊರ್ಸ್ ಇವಾಗ ಸಿಂಧು ಭೈರವಿ, ಶಂಕರಾಭರಣ, ಕಲ್ಯಾಣಿ ಅಂದಾಗ ರಾಗದ ಛಾಯೆ ಎಲ್ಲ ಕಡೆ
1: ಅದೇ ಚೌಕಟ್ಟೆ ಇರುತ್ತೆ ತಾನೆ, ಆರೋಹಣ ಅವರೋಹಣ ಒಂದೇ. ಬಟ್ ಸಿನಿಮಾದಲ್ಲಿ ಏನಂದ್ರೆ ಬ್ರೇಕ್ ಮಾಡ್ತೀವಿ ನಾವು, ಎಲ್ಲೆಲ್ಲಿಂದನೋ ಏನೋ, ನಾವಿವಾಗ ಯಾವುದೋ ಒಂದು ಕಾರ್ಡ್ ಸ್ಟ್ರಕ್ಚರ್ ತೊಗೊಬಂದು ಎಲ್ಲ ಮಿಕ್ಸ್ ಮಾಡಿಬಿಡ್ಬೋದು ಸಿನಿಮಾಲಿ. ಆಮೇಲೆ ನಿಮಗೆ ಬರೀ ಇಂಡಿಯನ್ ಮ್ಯೂಸಿಕಲ್ ಮಾತ್ರ ಎಲ್ಲ ಪ್ರಕಾರಗಳನ್ನು ಮಿಕ್ಸ್ ಮಾಡೋ ಒಂದು ಅವಕಾಶ ಇದೆ. ಆ ದಾರಿ ಅದೇ ಹೇಳ್ಕೊಡುತ್ತೆ. ಬೇರೆ ಎಲ್ಲೂ ಪ್ರಪಂಚದ ಯಾವುದೇ ಸಂಗೀತ, ಯಾವುದೇ ದೇಶದ ಸಂಗೀತ ತೊಗೊಂಡ್ರು ಆ ಇದಿಲ್ಲ. ಒಂದು ಇವಾಗ ಒಂದು ಇನ್ಸ್ಟ್ರೂಮೆಂಟ್ ಶುರು ಆದ್ರೂ ಫುಲ್ ಹೋಗ್ತಾನೇ ಇರುತ್ತೆ ಬೇರೆ ಇದ್ರಲ್ಲಿ. ನಮ್ದ್ರಲ್ಲಿ ಹಂಗಲ್ಲ, ನೀವು ಏನು ಬೇಕಿದ್ರು

0: ಹಾಡೋದು ನಿಮಗೆ ಕಂಪೋಸಿಂಗ್ ಅಲ್ಲಿ ನೆರವಾಗುತ್ತೆ ಅಂತ ಅನ್ಸುತ್ತಲ್ಲ?
1: ಅದು ತುಂಬಾನೇ ನನಗೆ ಪ್ಲಸ್ ಆಗಿದೆ. ಅದು ಹೆಂಗೆ ಅಂದ್ರೆ, ಫಸ್ಟ್ ಪ್ಲಸ್ ಆಗಿದೆ, ಆಮೇಲೆ ಅದು ಮೈನಸ್ ಆಗಿದೆ. ಏನಂದ್ರೆ, ನಾನು ಕಂಪೋಸಿಂಗ್ ಬೇಕಿದ್ರೆ ನಾನು ಎಷ್ಟೊಂದು ಹಾಡುಗಳು ಇವಾಗ ಪ್ರಪಂಚವೇ ದೇವರು ಮಾಡಿರೋ ಬಾರು ಇಲ್ಲ ಒಪ್ಕೊಂಡು

0: ಮುಟ್ಲು ಕಂಡ್ಲ ಅವೆಲ್ಲ ಹಿಂಗೆ ಅಂದರೆ ಕಾರಲ್ಲಿ ನಾನು ನೋಡಿ ಇವಾಗ ಪ್ರಪಂಚವೇ ದೇವರು ಮಾಡಿರೋ ಬರೋದು, ನಾನು ಗುರುಪ್ರಸಾದ್ ಸರ್ ಬನ್ರಿ ಇಲ್ಲೇ ಮಸಾಲ ಪುರಿ ತಿನ್ಕೊಂಬರೋಣ ಅಂದ್ಬಿಟ್ಟು ದಾರಿಲಿ ಹೋಗ್ತಾ ಹಂಗೆ ಮಾಡಿದ್ದು. ಸೊ ಏನಕ್ಕೆ ಅಂದರೆ ನಾನು ಸಿಂಗರ್ ಹಾಡ್ತೀನಿ, ಅವ್ರಿಗೆ ಗೊತ್ತಾಗುತ್ತೆ ಅದೊಂದು ಡೈನಾಮಿಕ್ಸ್, ಆ ಚೌಕಟ್ಟು ಗೊತ್ತಾಗುತ್ತೆ, ಓ ಈ ಥರ ಇರುತ್ತೆ ಟ್ಯೂನು ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಈವನ್ ಒಪ್ಕೊಂಬಿಟ್ಲು ಕಂಡ್ಲ ಯಾವುದು ಟ್ಯೂನೇ ಸಿಗ್ತಿರಲಿಲ್ಲ, ನಾನು ಕೀಬೋರ್ಡ್ ಮುಂದೆ ಎಲ್ಲ ಕೂತ್ಕೊಂಡು ಹಾರ್ಮೋನಿಯಂ ಮುಂದೆ ಕೂತ್ಕೊಂಡು ಎಲ್ಲ ಮಾಡಿದ್ರು ಟ್ಯೂನೇ ಸಿಗ್ತಿರಲಿಲ್ಲ. ನಾನು ನನ್ನ ಗೆಳೆಯ ಅರಸು ಅಂತಾರೆ, ಅವ್ನ ರೂಮಿಗೆ ಡ್ರಾಪ್ ಮಾಡಬೇಕಿತ್ತು ರಾಜಾಜಿನಗರದಿಂದ ಆರ್ ಪಿ ಸಿಲೇ ಬಿಟ್ಟು, ಆ ಕಾರಲ್ಲಿ ಹೋಗ್ತಾ ಟ್ಯೂನ್ ಬಂದ್ಬಿಡ್ತು, ಅವನು ಹಂಗೆ ನಾನು ಟ್ಯೂನ್ ಮಾಡ್ತಾ ಮಾಡ್ತಾ ಹಂಗೆ ಬರೆದ್ಬಿಟ್ಟ. ಸೊ ಇವಾಗ ಕಂಪೋಸಿಂಗಲ್ಲೆಲ್ಲ ನಾನು ಹಾಡಿರ್ತೀನಿ, ನಾನೇ ಸಿಂಗರ್ ಆಗಿದ್ದರಿಂದ ಟ್ರ್ಯಾಕು ಹಾಡಿರ್ತೀನಿ. ಆಮೇಲೆ ಒರಿಜಿನಲ್ ಸಿಂಗರ್ ಹಾಡಿದಾಗ ಇವ್ರಿಗೆ ಯಾರಿಗೂ ಡೈಜೆಸ್ಟ್ ಆಗಲ್ಲ, ಎಷ್ಟೊಂದು ನಿರ್ದೇಶಕರಿಗೆ ಸರ್ ನೀವು ಹಾಡ್ದಂಗೆ ಬರ್ತಿಲ್ಲ, ನೀವು ಹಾಡ್ದಂಗೆ ಬರ್ತಿಲ್ಲ ಅಂತ. ನಾನು ಅವಾಗ ಅದು ಮೈನಸ್ ನನಗೆ, ನಾನು ಅವಾಗ ಅದೊಂದು ದೊಡ್ಡ ಮಟ್ಟದ ಡಿಸ್ಕಷನೇ ನಡೆಯುತ್ತೆ. ನನ್ನ ಥರ ಏನಕ್ಕೆ ಅವ್ರು ಹಾಡಬೇಕು, ನಾವು ಅವ್ರ ಹತ್ರ ಹೋದ್ಮೇಲೆ ಅವ್ರ ತಂದೆಯಲ್ಲಿ ನಾವು ತಗೋಬೇಕು, ನನ್ನ ಥರ ಅವ್ರು ಹಾಡೋಕ್ಕಾಗಲ್ಲ ಅವ್ರ ಥರ ನಾನು ಹಾಡೋಕ್ಕಾಗಲ್ಲ ಅಂತ ಆ ಥರ ಡಿಸ್ಕಷನ್ ನಡೆಯುತ್ತೆ.
1: ಹಾಗೆ ಅವಾಗ ನೀವೇ ಹಾಡು ಹಾಡಿ ಸಂಗೀತ ಮತ್ತು ಗಾಯಕ ಅಂತ ನೀವೇ ಹಾಡ್ಬಿಡ್ಬೋದಲ್ಲ. ಅವಾಗ
0: ಅವರು ಡೈರೆಕ್ಟ್ರು ಪ್ರೊಡ್ಯೂಸರು ಮುಂಚೆಯಿಂದ ಕೇಳ್ಕೊಂಡು ಬಂದಿರ್ತಾರೆ. ಬಟ್ ಜನಕ್ಕೆ ಕೆಲವೊಂದ್ಸಲಿ ಏನಾಗುತ್ತೆ, ಯಾವುದೋ ಒಂದು ಹಾಡು ಇವರು ಇವ್ರ ವಾಯ್ಸಲ್ಲಿ ನಾವು ಕೇಳಬೇಕಿತ್ತು ಅಂತ ಅನ್ನಿಸ್ತಾ ಇರುತ್ತೆ ಕಾಮನ್ ಆಗಿ ಜನರಿಗೆ. ಇವಾಗ ಯಾರೋ ಒಬ್ಬರು ಪಾಪ್ಯುಲರ್ ಆಗಿರೋರು ಆ ಟೈಮಲ್ಲಿ ಪಾಪ್ಯುಲರ್ ಆಗಿರೋರ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇವಾಗ ನನಗೆ ಯಾವಾಗಲೇ ನಾನು ಹಾಡಿದ್ರು ನನಗೆ 10ಕ್ಕೆ ಒಂದು 3 ಕಾಮೆಂಟ್ಸು ಯಾಕ್ರಿ ಹಾಡ್ತೀರಾ ನೀವು ಅಂತ ಬರುತ್ತೆ. ನೀವು ಮ್ಯೂಸಿಕ್ ಮಾಡ್ತಾ ಇದ್ದೀರಾ ಸಾಕಲ್ವಾ, ನೀವು ಯಾಕೆ ಹಾಡ್ತೀರಾ ಅಂತ ಬರುತ್ತೆ. ಬಟ್ ಆ ಕಾಮೆಂಟ್ ಮಾಡಿದಾಗೆಲ್ಲನೂ ಸಾಂಗ್ ಹಿಟ್ ಆಗಿರುತ್ತೆ. ಡಾರ್ಲಿಂಗ್ ಡಾರ್ಲಿಂಗ್ ಸಾಂಗಿಗೆ ಹಂಗೆ ಮಾಡಿದ್ರು, ಒಪ್ಕೊಂಬಿಟ್ಲು ಕಂಡ್ಲಾಗ ಹಂಗೆ ಕಾಮೆಂಟ್ ಹಾಕಿದ್ದರು. ಇತ್ತೀಚೆಗೆ ಎರಡನೇ ಸಲ ಅಂತೂ ಅದು ತುಂಬ ವರ್ಷಗಳಾದಮೇಲೆ ಒಂದೇ ಸಿಂಗರ್ ಒಂದು ಆಲ್ಬಮ್ಗೆ 4 ಹಾಡ್ಗೂ ನಾನೇ ಸಿಂಗರ್. ಅದು ಡೈರೆಕ್ಟರ್ದು ಏನು ಕಾನ್ಸೆಪ್ಟ್ ಅಂದರೆ ಸಿನಿಮಾ ಒಂದು ಫ್ಲೋ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆ ವಾಯ್ಸ್ ಕ್ಯಾರೆಕ್ಟರಾಗಿ ನಿಲ್ಬೇಕು ಅಂತ ಅವ್ರದ್ದು. ಮೊದಲು ಹೇಗಿತ್ತೋ ಆ ಥರ ಅಂದರು. ಅದು ಫಸ್ಟು ರಿಲೀಸ್ ಮಾಡಿದಾಗ 4 ಸಾಂಗು ಒಬ್ಬರೇ ಆಡಿದಾರೆ, ಯಾರು ಕೇಳ್ತಾರೆ ಈ ಆಲ್ಬಮ್ ಅಂತೆಲ್ಲ ಕಾಮೆಂಟ್ ಹಾಕಿದ್ರು ಯೂಟ್ಯೂಬಲ್ಲೆಲ್ಲ. ಇವಾಗಲೂ ತೆಗೆದ್ರೆ ಹಂಗೆ ಇದೆ. ಬಟ್ ಬರ್ತಾ ಬರ್ತಾ ಬರ್ತಾ ಅದೊಂದು 15-20 ಡೇಸ್ ಆಗಬೇಕು ಆವರಿಸ್ಕೊಳ್ಳೋಕ್ಕೆ, ಆವಾಗ ಅದು ಬೇರೆ ಥರ ತಿರುಕೊಳ್ಳುತ್ತೆ. ಹೂವ ಸುರಿದೇನು, ಪ್ರೇಮ ಕುರುಡು, ಅವೆರಡೂ ಆ ಥರ ಇದಾಯಿತು. ಆಮೇಲೆ ನೀರು ದೋಸೆಲೂ ಅಷ್ಟೇ, ಹೋಗಿ ಬಾ ಬೆಳಕೆ ಅಂತ ಒಂದು ಹಾಡಿದೆ, ಅದ್ರಲ್ಲಿ ಗಂಗೂಬಾಯಿ ಹಾನಗಲ್ ಅವ್ರದ್ದು ಆಲಾಪ್ ತಗೊಂಡು ಇದೆಲ್ಲ ಮಾಡಿದ್ವಿ.
1: ಅದರಲ್ಲೂ ತುಂಬ ಒಂದು ಪ್ರಶಂಸೆನೂ ಬಂತು ಮತ್ತು ತುಂಬ ವಿಶೇಷವಾಗಿ ಆ ಗೀತೆಯನ್ನು ನೀವು ಮಾಡಿದ್ದೀರಾ ಅಂತಾನು.
0: ಹೌದು, ಅದರಲ್ಲಿ ಆ ಸ್ಕ್ರೀನ್ ಪ್ಲೇನೇ ಹಂಗಿತ್ತು. ಆಮೇಲೆ ಅವರು ಸ್ಕ್ರಿಪ್ಟ್ ಬರೀತಾನೆ ವಿಜಯಪ್ರಸಾದ್ ಅವರು ಲಿರಿಕ್ ಬರೆದು ಬಿಟ್ಟಿದ್ರು, ಅದನ್ನ ಇಟ್ಕೊಂಡ್ಬಿಟ್ಟು ನಾವು ಅದನ್ನ ಕಂಪೋಸ್ ಮಾಡಿದ್ದು. ಅದರಲ್ಲಿ ಕ್ಯಾರೆಕ್ಟ್ರು ಜಗ್ಗೇಶ್ ಅವ್ರ ತಂದೆ ಗಂಗೂಬಾಯಿ ಹಾನಗಲ್ ಅವರ ಫ್ಯಾನ್, ಸೊ ಒಂದು ಸನ್ನಿವೇಶನೇ ಒಂಥರ ಚೆನ್ನಾಗಿತ್ತು. ಸೊ ಹಂಗಾಗಿ ಅಲ್ಲಿ ಆ ಥರ ಹಾಡು ಅದಕ್ಕೂ ಅಷ್ಟೇ ಹಾಡ್ಬಿಟ್ಟೆ ನಾನು. ಆಮೇಲೆ ಯಾವುದೇ ಸಿಂಗರ್ನ ಇದು ಎಣಿಸ್ಕೊಂಡ್ರು ಬೇಡ ಬೇಡ ಬೇಡ ಅಂದ್ಕೊಂಡು ಕೊನೆಗೆ ಅದನ್ನು ನಂದೇ ಉಳಿಸ್ಕೊಂಡ್ರು. ಹಾಗೆ ಕೆಲವು ಸಲಿ ಹಾಡಾದಮೇಲೆ ಕ್ಯಾನ್ಸಲ್ ಆಗುತ್ತೆ ಅವ್ರದ್ದು.
1: ಇದೊಂಥರ ರಿವರ್ಸ್ ಅಂದರೆ ಸಾಧಾರಣವಾಗಿ ನಾವೇನನ್ಕೋತೀವಿ ದೊಡ್ಡ ಗಾಯಕ ಅಥವಾ ಯಾವುದೋ ಒಂದು ಗುರುತಿಸಲ್ಪಟ್ಟ ಗಾಯಕನಿಂದ ಹಾಡಿ ಆದಮೇಲೆ ಇನ್ನೊಬ್ಬ ಈ ಗಾಯಕನ ಟ್ರ್ಯಾಕ್ನ ತೆಗಿತೀವಿ ಅಂತ. ಇದು ಟ್ರ್ಯಾಕ್ನ ಉಳಿಸ್ಕೊಂಡು ಅದನ್ನ ಬೇಡ ಅಂತ
0: ಅದು ತುಂಬ ಆಗಿದೆ. ಅದು ಆಗ್ತಾನೆ ಇರುತ್ತೆ, ಯಾಕಂದ್ರೆ ನಾನು ಸಿಂಗರ್ ಆಗಿರೋದೇ ಒಂದು ಅಡ್ವಾಂಟೇಜ್ ಇನ್ನೊಂದು ಡಿಸ್ಅಡ್ವಾಂಟೇಜ್.
1: ಆಗ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ನೋವು ಅಥವಾ ವಿಷಾದ ಅಥವಾ ಸರಿ ಇಲ್ಲ ಆ ಥರ ಕಾಮೆಂಟ್ಸ್ ನೀವು ಎದುರಿಸಲೇಬೇಕಾಗತ್ತಲ್ವಾ?
0: ಇಲ್ಲ, ಇವಾಗ ಹೆಂಗಾಗಿದೆ ಅಂದರೆ ಯಾರು ಕೇರ್ ಮಾಡಲ್ಲ. ಇವಾಗ ಇದಿಲ್ಲ ಅಂದ್ರೆ ಇನ್ನೊಂದು, ಇದಿಲ್ಲ ಅಂದ್ರೆ ಇನ್ನೊಂದು ಅಂತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
1: ಅದನ್ನ ಯಾರು ಹರ್ಟ್ ಆಯ್ತು ನಮಗೆ ಇದು ಸರಿಯಲ್ಲ ಹಂಗೆ ಯಾರು ಅನ್ಕೊ.
0: ಇಲ್ಲ, ನಾನು ಒಂದೇನಂದ್ರೆ ಮುಂಚೆಯಿಂದನೂ ಅದನ್ನ ಫಾಲೋ ಮಾಡ್ಕೊಂಡ್ಬರ್ತೀನಿ. ಯಾವುದೇ ಎಂಥ ದೊಡ್ಡ ಸಿಂಗರ್ ಕೈಲಿ ಹಾಡಿಸಿದ್ರು ಸರ್ ನನಗೊಂದು 15 ದಿನ ಬೇಕು ಇದನ್ನ ಫೈನಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟೆ ಬರ್ತೀನಿ, ಆಮೇಲೆ ನಾನು ಕನ್ಫರ್ಮ್ ಮಾಡ್ತೀನಿ ಅಂತ. ಯಾಕಂದ್ರೆ
1: ಎಕ್ಸ್ಪೆರಿಮೆಂಟೇಷನ್, ಎವ್ರಿಥಿಂಗ್ ಇಸ್ ಎಕ್ಸ್ಪೆರಿಮೆಂಟೇಷನ್. ಸೊ ಹಾಗಾಗಿ ಏನು ಮಾಡೋಕ್ಕಾಗ. ಈಗ ನೀವು ಹಾಡಿದ್ದನ್ನ ಲೀವ್ ಅಲೋನ್ ಅದರ್ಸ್ ಜಜ್ಮೆಂಟ್ ಅದೆಲ್ಲ ಬಿಟ್ಬಿಡೋಣ. ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಸಂಗೀತ ಗೊತ್ತಿರೋರಾಗಿ, ಈಗ ನೀವು ನಿಮ್ಮ ಹಾಡುಗಳನ್ನ ಕೇಳಿದಾಗ ನಿಮ್ಗೆ ಏನನ್ಸುತ್ತೆ, ಹೌದು ನಾನು ಇನ್ನ ಬೆಳಿಬೇಕಿತ್ತು, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಸುತ್ತೋ?
0: ತೃಪ್ತಿ ಸಿಕ್ಕಿದ್ದಿನ ನಾನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದು ಹಾಡಾಡಿದಾಗ ಆ ಟೈಮಲ್ಲಿ ನನಗೆ ಅವ್ನು ಚೆನ್ನಾಗಿ ಹಾಡಿದ್ದೀನಿ ಅಂತ ಅನಿಸುತ್ತೆ. ಬಟ್ ರಿಲೀಸ್ ಆದಮೇಲೆ ಯಾವಾಗ್ಲೂ ಓ ಇದಿಲ್ಲ ಇನ್ನು ಹಿಂಗೆ ಮಾಡಬೇಕಿತ್ತು ಹಂಗೆ ಮಾಡಬೇಕಿತ್ತು ಅಂತ ಅನಿಸ್ತಾನೆ ಇರುತ್ತೆ.
1: ನೀವು ತುಂಬ ಎಂಜಾಯ್ ಮಾಡಿದ ಹಾಡು ಯಾವುದು?
0: ನಾನೇ ಹಾಡ್ಕೊಂಡು ಒಪ್ಕೊಂಬಿಟ್ಲು ಕಂಡ್ಲ ಅಂದರೆ ಅದು ಹಿಂಗೆ ಅಂದರೆ ತನನನ್ನ ಹಾಡಿದ್ದೆ, ನಂದನೆ ನಾನೇ ನಾನು ಅಂತ ಹಾಡಿದ್ದೆ. ಲಿರಿಕ್ ಎಲ್ಲ ರೆಡಿಯಾಗಿತ್ತು, ಬಟ್ ಎಲ್ಲ ಇನ್ಸ್ಟ್ರೂಮೆಂಟೇಷನ್ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಟ್ಯೂನ್ ಮಾಡಾದ್ಮೇಲೆ ಆ್ಯಡ್ ಮಾಡ್ಕೊಡೋದು, ಅವಾಗ ಆ ಹಾಡೋದಕ್ಕೆ ಆಮೇಲೆ ಹಾಡೋಣ ಆಮೇಲೆ ಹಾಡೋಣ ಅಂದ್ಕೊಂಡು ಲಾಸ್ಟಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರಲಿ ಆಮೇಲೆ ಹಾಡೋಣ ಆರ್ಕೆಸ್ಟ್ರೇಷನ್ ಎಲ್ಲ ಆಗಲಿ ಅಂತ ಕಾಯ್ತಾ ಇದ್ದೆ. ಒಂದಿನ ಏನಾಯಿತು, ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ನಾವು ಕೇಳಲೇಬೇಕು ಅಂತ ಬಂದ್ಬಿಟ್ರು. ಸರಿ ನಾನು ಹಾಡಿಲ್ಲ

ಇನ್ನೇನೇನು ರೆಡಿ ಆಗ್ತಾ ಇದೆ ಇರಿ ಅಂದ್ಬಿಟ್ಟು ಬ್ಯಾಲೆನ್ಸಿಂಗ್ ಮಾಡ್ಬಿಟ್ಟು ಕರಿತೀನಿ ಅಂದ್ಬಿಟ್ಟು ಆಚೆ ಕೂರಿಸ್ಬಿಟ್ಟು ಒಂದು ರನ್ನಲ್ಲಿ ಆಡಿದ್ದದು ಅವ್ರಿಗೆ ಕೇಳಿಸ್ಬೇಕು ಅಂತ. ಆಮೇಲೆ ಅದು ಹಂಗೆ ಉಳ್ಕೊಂತದ್ದು, ಮತ್ತೆ ಆಡಲೇ ಇಲ್ಲ ಅದನ್ನು.

0: ಈಗ ಇವತ್ತು ತುಂಬ ಸ್ಪರ್ಧೆ ಇದೆ ಅಂತ ನಾವು ಕೇಳ್ತೀವಿ. ಒಂದು ಕಡೆ ಹೇಳ್ತೀವಿ ಈಗ ಕಾನ್ಸಂಟ್ರೇಟ್ ಮಾಡಲ್ಲ, ಯೂತ್ ಸರಿಯಾಗಿ ಸಾಧನೆ ಮಾಡಲ್ಲ, ಸರಿ ಇಲ್ಲ ಅಂತ ಒಂದು ಕಡೆ ಹೇಳ್ತೀವಿ. ಇನ್ನೊಂದು ಕಡೆ ಈಗ ಕೆಲವೊಂದು ಟಿ ವಿ ಶೋಸಲ್ಲಿರ್ಬೋದು, ಬೇರೆ ಬೇರೆ ಕಡೆ ಬರ್ತಾ ಇರುವಂತಹ ಪ್ರತಿಭೆಗಳನ್ನು ನೋಡಿದ್ರೆ ಒಬ್ಬ ಎಷ್ಟು ಸಾಧನೆ ಮಾಡಿ ಬಂದಿದಾರಲ್ಲ ಇವರು ಅಂತಲೂ ಅನಿಸುತ್ತೆ. ಯಾವುದು ಸತ್ಯ ಅನಿಸುತ್ತೆ ನಿಮಗೆ?
1: ಇವಾಗ ನೀವು ಆವಾಗಲೇ ಕೇಳಿದ್ರಿ, ಕೋರಸ್ಸು ಹಾಡಿದೆ ನಾನು, ಟ್ರ್ಯಾಕ್ ಸಿಂಗರ್ ಹಾಡಿದೆ. ಸಿ, ಆ ಪ್ರೋಸೆಸ್ ಇವಾಗ ಆಗ್ತಾ ಇಲ್ಲ. ಆವಾಗ ನನಗಿವಾಗ ನಾನು ಇವಾಗಲೂ ಯಾರಾದರೂ ಕೋರಸ್ ಕರೆದ್ರೆ ಖುಷಿಯಿಂದ ಆಡ್ತೀನಿ, ಯಾಕಂದರೆ ಅಲ್ಲಿ ಕಲಿಯೋವಷ್ಟಿನ ಯಾವುದು ಕಲಿಯಲ್ಲ ನಾವು ಕೋರಸ್ ಆಡ್ತಾ. ಸೊ ನಾನು ಬಂದಿದ್ದ ಸ್ಟೇಜ್ ಬೈ ಸ್ಟೇಜ್ ಅದು. ಫಸ್ಟು ನನಗೆ ಹಂಸಲೇಖನ್ ಮೀಟ್ ಮಾಡೋದಕ್ಕೆ ಕೆಲವು ವರ್ಷಗಳಾಯಿತು. ಅದಾದಮೇಲೆ ಅವರು ವಾಯ್ಸ್ ಟೆಸ್ಟ್ ಮಾಡಿದ್ರು, ಆಮೇಲೆ ಕೋರಸಿಗೆ ಜಾಯಿನ್ ಆಗು ಅಂದರು, ಆಮೇಲೆ ಒಂದೊಂದೇ ಲೈನ್ ಹಾಡಕ್ಕೆ ಬಿಟ್ಟರು, ಆಮೇಲೆ ಅಸಿಸ್ಟೆಂಟಾಗಿ ತೊಗೊಂಡ್ರು, ಟ್ರ್ಯಾಕ್ ಹಾಡಿಸಿದ್ರು, ಟ್ರ್ಯಾಕಿಂದ ಮೇನ್ ಸಿಂಗರ್ ಅದೇ, ಅದಾದಮೇಲೆ ಕಂಪೋಸರ್ ಅದೇ. ಸೊ ಇಷ್ಟಕ್ಕೆ ಎಷ್ಟು ವರ್ಷ ಆಯಿತು.
0: ಆ ಪ್ರೋಸೆಸ್ ಈಗ ನಡೀತಾ ಇಲ್ಲ,
1: ಆ ಪ್ರೋಸೆಸ್ ಇವಾಗ ನಡೆಯಲ್ಲ. ಆಮೇಲೆ ಒಂದೇ ಒಂದೇನೆಂದರೆ, ನಾನು ರಿಯಾಲಿಟಿ ಶೋಸು ಆ್ಯಕ್ಚುಲಿ ಅವ್ರಿಗೆ ಮಿಸ್ಗೈಡ್ ಮಾಡ್ತಾರೆ. ರಿಯಾಲಿಟಿ ಶೋಸ್ ಅವರೇ ಏಣಿ ಹಾಕ್ಬಿಟ್ಟು ಹತ್ತಿಸ್ತಾರೆ, ಏಣಿ ಹಾಕ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೊತ್ಸಲ್ಲ ಅವರು, ಹೋಗಿ ಅಲ್ಲಿ ಕೂರಿಸ್ಬಿಡ್ತಾರೆ, ಮೇಲೆ ಕೂರಿಸ್ಬಿಟ್ಟು ಎಣಿ ಹಚ್ತಾರೆ ಆಮೇಲೆ ಆ ಶೋ ಮುಗೀತಿದ್ದಂಗೆ. ಅದಕ್ಕೆ ನಿಮಗೆ ಆಮೇಲೆ ರಿಯಾಲಿಟಿ ಶೋಸಲ್ಲಿ ಏನಂದರೆ, ಒಂದು ನಿಮಗೆ ಅಲ್ಲಿ ಗೊತ್ತಿರೋ ಹಾಡನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಸ್ಟುಡಿಯೋಗೆ ಬಂದಾಗ ಹಂಗೆ ಆಗೋಲ್ಲ. ಕಂಪೋಸರ್ ಹೊಸ ಸಾಂಗ್ ಕೊಟ್ಟಾಗ ಅವ್ರು ರೆಂಡ್ರಿಂಗ್ ಇಮಿಡಿಯೇಟ್ ಬರಬೇಕು, ಅಲ್ಲಿ ಎಷ್ಟು ಕಲ್ತಿದ್ದಾರೆ ಅಂತ ಅಲ್ಲೇ
0: ಗೊತ್ತಾಗುತ್ತೆ. ಪಿಕಪ್ ಇರಬೇಕು,
1: ಆಮೇಲೆ ಡೆಡಿಕೇಶನ್ ಇರಬೇಕು. ಹೌದೌದು, ಸ್ವರ ನುಡಿಬೇಕು ಎಲ್ಲ. ಅದು ಇದು ವಾಯ್ಸ್ಗಳು ಎಲ್ಲರದು ಚೆನ್ನಾಗಿರುತ್ತೆ. ರಿಯಾಲಿಟಿ ಶೋ ಅಲ್ಲಿ ಆ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ವಾಯ್ಸ್ ಎಲ್ಲರದು ಚೆನ್ನಾಗಿರುತ್ತೆ. ಬಟ್ ಯಾರಿಗೆ ಕೆಪಾಸಿಟಿ ಇದೆ, ಯಾರು ಕೇಪೆಬಲ್ಲು, ಅದು ಇಂಪಾರ್ಟೆಂಟು. ಆಮೇಲೆ ಅವ್ರು ಹೇಗೆ ಯಾವ ದಾರಿನ ಆರಿಸ್ಕೊಳ್ತಾರೆ ಅಂತ. ಅದಕ್ಕೆ ನಿಮಗೆ ಇಂಡಿಯಾದಲ್ಲಿ ರಿಯಾಲಿಟಿ ಶೋ ಇಂದ ಬಂದವರು ಯಾರೂ ನಿಮಗೆ ಕೆಲವೇ ಕೆಲವು ಬೆರಳೆಣಿಕೆ ಅಷ್ಟು. ಶ್ರೇಯಾ ಘೋಷಾಲ್, ಸುನಿಧಿ ಚೌಹಾನ್. ಕರ್ನಾಟಕದಲ್ಲಿ ರಿಯಾಲಿಟಿ ಶೋ ಇಂದ ಬಂದು ದೊಡ್ಡ ಮಟ್ಟದಲ್ಲಿ ಮಾಡೋರು ನೀವು ಇಲ್ವೇ ಇಲ್ಲ.
0: ಸಿನಿಮಾ ಸಂಗೀತದಲ್ಲಿ ಅಂತ ನೋಡಿದಾಗ ಇಲ್ಲವೇ ಇಲ್ಲ,
1: ಇಲ್ಲವೇ ಇಲ್ಲ. ವಿಜಯ್ ಪ್ರಕಾಶ್ ರಿಯಾಲಿಟಿ ಶೋಗೆ ಅವಾಗ ಬಂದಿದ್ರು ಎಷ್ಟು ಅವ್ರ ಚಿಕ್ಕ ವಯಸ್ಸಲ್ಲಿ, ಪ್ಲಸ್ ಇವಾಗ ಆ್ಯಂಕರ್ ಆಗಿ ಬಂದು ಅದೇ ಸರಿಗಮಪ್ಪ ಆ್ಯಂಕರ್ ಆಗಿ ಬಂದು ಇವಾಗ ಜಡ್ಜ್ ಆಗಿರೋದು. ಸೊ ಅವ್ರದ್ದು ಒಂದು ಜರ್ನಿ ಅದು. ಸೊ ಆ ಜರ್ನಿ ಯಾರಿಗೂ ಸಿಗ್ತಾ ಇಲ್ಲ.
0: ಮತ್ತೆ ಅವರು ಕೂಡ ತುಂಬಾ ಸಾಧನೆ ಮಾಡಿದ್ದಾರೆ ಕರ್ನಾಟಕ ಸಂಗೀತದಲ್ಲಿ.
1: ಸಾಧನೆ ಅದೇ, ಅದು ನೋಡಿ ಅವ್ರಿಗೆ ಇವಾಗ 40, ಇವಾಗ ಅವರು ಇವಾಗ ಅವ್ರಿಗೆ ಆ ಸಕ್ಸಸ್ ನೋಡ್ತಾ ಇರೋದು. ಸೊ ಇವಾಗ ಎಲ್ಲ 20-22 ಆಗ್ತಿದ್ದಂಗೆನೆ
0: ಇನ್ಸ್ಟೆಂಟ್
1: ಅಂದ್ರೆ ಆಗ್ತಿದ್ದಂಗೆ ಸ್ಟಾರ್ ಆಗ್ಬಿಡ್ಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ದಯವಿಟ್ಟು ಅದನ್ನೆಲ್ಲ ತೆಗಿಬೇಕು, ತೆಗೆದು ಸಾಧನೆ ಅಂದ್ರೆ ಆ ಕಲಿಕೆಯ ಪ್ರೋಸೆಸ್ಸಲ್ಲಿದ್ದರೆ ಅದಾಗದೇ ತೋರಿಸುತ್ತೆ ದಾರಿ.
0: ಈಗ ಒಂದು ಚಿತ್ರಗೀತೆ ಬಗ್ಗೆ ನಾವಾಗಲೇ ಮಾತನಾಡಿದಾಗ ನಾವು ನೀವೇ ಅಂದರೆ ಈಗ ಕಲ್ತಿಲ್ಲ, ಈಗ ಅವ್ರು ಕಲ್ತಿಲ್ಲ, ಇವ್ರು ಕಲ್ತಿಲ್ಲ, ನಾನು ಕೂಡ ಕಲಿದೇನೆ, ಎಲ್ಲೋ ಒಂದು ಕಡೆ ನನಗೆ ಹಾಡೋಕ್ಕಾಗತ್ತೆ, ಆ ಇನ್ಸ್ಟೆಂಟಾಗಿ ಗ್ರಾಸ್ಪಿಂಗ್ ಇದ್ದರೆ ಬಂದ್ಬಿಡ್ಬೋದು ಚಿತ್ರರಂಗದಲ್ಲಿ.
1: ಅಲ್ಲ, ಗ್ರಾಸ್ಪಿಂಗ್ ತುಂಬ ಜನ ಹಾಡ್ತಾರೆ ಆ ಥರ, ಇವಾಗಲೂ ತುಂಬ ಜನ ಹಾಡ್ತಾರೆ ಆ ಥರ. ಬಟ್ ಅದನ್ನೇ ಅವರು ಒಳ್ಳೆ ಅದರಲ್ಲೇ ಒಂದು ಸಾಧನೆ ಮಾಡಿರ್ತಾರೆ ಅಂದರೆ ಏನೇ ಕೊಟ್ಟರು ಗ್ರಾಸ್ಪಿಂಗಲ್ಲಿ ಟಕ್ ಅಂತ ಹಾಡ್ತಾರೆ. ಅದು ಅವರ ಶೈಲಿ, ಅದು ಆ ಫೀಲ್ಡಲ್ಲಿ ಅವ್ರು ಹೆಸರು ಮಾಡ್ತಾರೆ ಅಂತ ಅವ್ರಿಗೊಂದು ಚೂರು ಆ ಸಿಕ್ಕರೆ ಗ್ಯಾರಂಟಿ ಕಲ್ತಿದ್ದಾರೆ ಎಲ್ಲರೂ. ಯಾರು ಕಲಿದಲ್ಲೇ ಅವ್ರು ಅವಾಗಲೂ

0: ಇಲ್ಲ ಅಂದ್ರೆ ಸೀದಾ ಮನೆಗೆ ಹೋಗ್ತಾರೆ ಅಷ್ಟೇ, ಮನೇಲಿ ಕೂತ್ಕೊಳ್ತಾರೆ,
1: ಹೆಚ್ಚು ಕಾಲ ನಿಲ್ಲಕ್ಕಾಗಲ್ಲ,
0: ಹೆಚ್ಚು ಕಾಲ ನಿಲ್ಲಕ್ಕಾಗಲ್ಲ.
1: ಈಗ ನಿಮ್ಮ ಜೊತೆಗಾರರು ಕೂಡ ನಿಮಗೆ ಸ್ಫೂರ್ತಿ ಆಗ್ತಾರೆ, ಒಂದು ರಾಗ ಇಂಪ್ರೂವೈಸ್ ಆಗಬೇಕಾದ್ರೆ ಅಥವಾ ಒಂದು ಕಂಪೋಸಿಷನ್ ಇಂಪ್ರೂವೈಸ್ ಆಗಬೇಕಾದ್ರೆ ನಿಮ್ಮ ಜೊತೆ ಕೀಬೋರ್ಡ್ ನುಡ್ಸೋರು ಇರ್ಬೋದು ಅಥವಾ ಅವರುಗಳ ಬಗ್ಗೆ ಆ ಮಾತು, ಆ ಒಂದು ಹಾಡು ಹುಟ್ಟೋ ಬಗ್ಗೆನ?
0: ಹಾಡು ಹುಟ್ಟೋದು ಫಸ್ಟ್ ನಾನು ಕಂಪೋಸ್ ಮಾಡ್ಬಿಟ್ಟಿರ್ತೀನಿ, ಸಿಂಗರ್ ಆಗಿರೋದ್ರಿಂದ ಆ ಟ್ಯೂನ್ ಲೇಔಟ್ ಹಾಕ್ಬಿಟ್ಟಿರ್ತೀನಿ ನಾನು. ಪ್ಲಸ್ ಒಂದೊಂದ್ಸಲಿ ಲಿರಿಕ್ಕೂ ಆಗೋಗಿರುತ್ತೆ ನನ್ನ. ಏನು ನಾವು ಇವಾಗ ಪ್ರೋಗ್ರಾಮಿಂಗ್ ಅಂತ ಶುರು ಮಾಡ್ತೀವಿ ಅದೆಲ್ಲ, ನನಗೆ ಯಾವಾಗಲೂ ಈ ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಕ್ಕಪಕ್ಕ ಇರಬೇಕು ನನಗೆ. ರೆಕಾರ್ಡಿಂಗ್ ಅಂದರೆ ಮಿನಿಮಮ್ ಇಬ್ಬರಂತೂ ಇರಲೇಬೇಕು. ಸೊ ನನಗೆ ಆ ಇದರಲ್ಲಿ ಗಿಟಾರು, ಫ್ಲೂಟು, ವಯಲಿನ್ನು ಎಲ್ಲರನ್ನು ಕರೆಸ್ಬಿಟ್ಟಿರ್ತೀನಿ
1: ಶುರು ಮಾಡುವಾಗ. ಪ್ರೊಸೆಸ್ಸಲ್ಲಿ
0: ಶುರು ಮಾಡಬೇಕಾದ್ರೆ ಅದೆಲ್ಲ ಲೈವ್ ಹಂಗೆ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಹಂಗೆ ಒಬ್ಬೊಬ್ರದ್ದು ಒಂದೊಂದು ಆ್ಯಡ್ ಆಗ್ತಾ ಹೋಗುತ್ತೆ.
1: ನೀವು ಒಂದು ಟೀಮ್ ಅಂತ ಇಟ್ಕೊಂಡು ಎಲ್ಲ ಹಾಡುಗಳಿಗೂ ಅವರೇ?
0: ನಂದು ಟೀಮ್ ತುಂಬ ವರ್ಷಗಳಿಂದ ಒಂದೇ ಟೀಮ್, ರವಿರಾಜ್ ಅಂತ ಕೀಬೋರ್ಡ್ ಪ್ಲೇಯರು, ಉಮೇಶ್ ಅಂತ ಕಸ್ತೂರಿ ಶಂಕರ್ ಅವ್ರ ಅಳಿಯ ಅವ್ರ ಕೀಬೋರ್ಡ್ ಪ್ಲೇಯರು, ಆಮೇಲೆ ಗಿಟಾರ್ ಶ್ರೀನಿವಾಸ್, ಪ್ಲಸ್ ಮಣಿಭಾರತಿ ಅಂತ ವಯಲಿನಿಸ್ಟು, ಆಮೇಲೆ ಫ್ಲೂಟ್ ರಮೇಶ್, ಸಂದೀಪ್ ವಸಿಷ್ಠ, ವಾರಿಜಶ್ರೀ ಇವರೆಲ್ಲ ಬರ್ತಾ ಇರ್ತಾರೆ. ಆ ಥರ
1: ಟ್ಯೂನ್ಗೆ ಸಾಹಿತ್ಯ ಬರೆಯೋದು, ಸಾಹಿತ್ಯಕ್ಕೆ ಟ್ಯೂನ್ ಅಡ್ಜಸ್ಟ್ ಮಾಡೋದು ಅನ್ನುವಂತಹ ಒಂದು ಮಾತು ಕೂಡ ಇದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು?
0: ಅಂದರೆ ನನಗೆ ಎರಡೂ ಅನುಭವ ಆಗಿದೆ. ಇವಾಗ ಹಂಸಲೇಖ ಅವ್ರ ಹತ್ರ ಇದ್ದಾಗ ಅವರೇ ಸಂಗೀತ ಅವರೇ ಸಾಹಿತ್ಯ ಆಗಿರೋದ್ರಿಂದ ಅವ್ರು ಟ್ಯೂನ್ ಮಾಡ್ತಾನೆ ರಪ್ಪ ಹಂಗೆ ಸಾಹಿತ್ಯ ಹೇಳ್ಬಿಡೋರು. ಅವಾಗ ಏನು ಹೇಳ್ತೀರಾ ನೀವು ಟ್ಯೂನಿಂಗ್ ಸಂಗ ಅವರೊಳಗಡೆ ಹೇಗೆ ಹುಟ್ಟಿದೆ ಅಂತ ಅವರೇ ಹೇಳಬೇಕು. ಫಸ್ಟ್ ಟ್ಯೂನ್ ಹುಟ್ಟುತ್ತಾ ಸಾಹಿತ್ಯ ಹುಟ್ಟುತ್ತಂತ ಅವರೇ ಹೇಳಬೇಕು.
1: ಬರಹಗಾರ ಮತ್ತು ಸಂಗೀತಗಾರ.
0: ಹೌದು, ಈಗ ನನಗೆ ಏನಂದ್ರೆ ನಂದು ಫಸ್ಟ್ ಸಿನಿಮಾಲಿ ಎದ್ದೇಳು ಮಂಜುನಾಥ ಅಲ್ಲೇನೆ ನನಗೆ ಫಸ್ಟ್ ಹಾಡ್ ಅವ್ರು ಕೊಟ್ಟಿದ್ದೇನೆ ಕುವೆಂಪು ಅವ್ರದ್ದು ಬಾಚಕುರಿ ಚಂದ್ರಮಂಚಕ್ಕೆ, ಅದಕ್ಕೆ ಟ್ಯೂನ್ ಮಾಡಿ ಅಂತ.
1: ಅದನ್ನ ಪಿ ಬಿ ಶ್ರೀನಿವಾಸ್ ಅವರು ಬಹಳ ಹಿಂದೆ ಹಾಡಿದ್ದಾರೆ.
0: ಹೌದು ಹಾಡಿದ್ದಾರೆ. ಸೊ ಅದು ಸಾಹಿತ್ಯ ರೆಡಿ, ಅದು ಆ ಥರ ಸಿಕ್ತು. ಇವಾಗ ಕೆಲವು ನಿರ್ದೇಶಕರು ಏನು ಮಾಡ್ತಾರೆ ಫಸ್ಟ್ ಲೈನ್ ಹೇಳ್ಬಿಡ್ತಾರೆ, ಇವಾಗ ಪ್ರಪಂಚವೇ ದೇವರು ಮಾಡಿರೋ ಬಾರು ನಾವೆಲ್ಲರೂ ಇಲ್ಲಿ ಬಂಧು ಮಿತ್ರರು ಈ ಲೈನ್ ಇಟ್ಕೊಂಡು ನಿಂಗೆ ಕಂಪೋಸ್ ಮಾಡಬೇಕು ಅಂತ. ಅದು ಗುರುಪ್ರಸಾದ್ ಅವರು ಎಲ್ಲ ಸಿನಿಮಾನು ಹಂಗೆ ಮಾಡೋದು, ಫಸ್ಟ್ ಲೈನ್ ಅವ್ರು ಕೊಟ್ಬಿಡ್ತಾರೆ, ಆವಾಗ ಫಸ್ಟ್ ಲೈನ್ ಸಾಹಿತ್ಯ ಸಿಗುತ್ತೆ, ಆಮೇಲೆ ಟ್ಯೂನಿಗೆ ಬರ್ಕೊಂಡು ಹೋಗ್ತಾರೆ. ಒಂಥರ ಹೇಗೆ ಒಟ್ಟಿನಲ್ಲಿ ಚೆನ್ನಾಗಿ ಬರಬೇಕಷ್ಟೇ. ಇವಾಗ ಬಿ ಆರ್ ಲಕ್ಷ್ಮಣರಾವ್ ಅವರು ಈಗ ಎಳೆಯರು ನಾವು ಗೆಳೆಯರು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ, ಅದರಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಎಮ್ ಎನ್ ವ್ಯಾಸರಾವ್ ಇಬ್ಬರು ಬರ್ತಿದ್ದಾರೆ. ಸೊ ಇಬ್ಬರು ನನ್ನ ಟ್ಯೂನ್ಗೇನೆ ಬರ್ತಿದ್ದಾರೆ. ಯೂಶಲಿ ಬಿ ಆರ್ ಲಕ್ಷ್ಮಣರಾವ್ ಅವರು ಅವ್ರ ಸಾಹಿತ್ಯನೇ ತೊಗೊಂಡು ಎಲ್ಲರೂ ಟ್ಯೂನ್ ಮಾಡೋದು ಅಲ್ವಾ, ಬಟ್ ಇಲ್ಲಿ ಅವ್ರು ನನ್ನ ಟ್ಯೂನ್ಗೇನೆ ಬರ್ದಿದ್ದಾರೆ. ಬಟ್ ಒಂದು ಏನಂದರೆ ಒಂಚೂರು ನಾವು ಇವಾಗ ಟ್ಯೂನ್ಗೆ ಆ ಮೀಟ್ರಿಗೆ ಬರೀಬೇಕು ಅಂತ ಹೇಳ್ತಾರೆ ಆ ಟ್ಯೂನ್. ಇವಾಗ ಯಾವುದು ತನ ನನ್ನ ಬರ್ಕೊಳ್ತಾರೆ ಲಿರಿಕ್ ರೈಟರ್. ಸೊ ಅದಕ್ಕೆ ಪದಗಳು ಕೂರಿಸ್ತಾರೆ. ಸೊ ಆ ಥರ ಒಂದು ಮೀಟ್ರ್ ಒಂಚೂರು ಇದಾಗ್ದಲೇ ಬರೆದ್ಕೊಟ್ರು ಬಿ ಆರ್ ಎಲ್ ಸರ್. ಸೊ ಅದೊಂದು ಖುಷಿ ಆಯಿತು ನನಗೆ.

0: ಸಂಗೀತ, ಅಬ್ಬರದ ಸಂಗೀತ ಕೆಲವರು ಇಷ್ಟಪಡ್ತಾರೆ, ಇಂಪು ಸಂಗೀತ ಬೇಕು ಅಂತಾರೆ. ಅಗೇನ್, ಅದು ಯಾವ ಥರ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥ ಸಂಗತಿ ಅಂತೀರಾ ಅದನ್ನು?
1: ಅದೇ, ಎಲ್ಲದೂ ಬೇಕು. ಬಟ್ ನೀವು ಯಾವುದೇ ದೊಡ್ಡ ಸಂಗೀತ ನಿರ್ದೇಶಕರು ನೋಡಿ, ಎಲ್ಲ ಹೆಸರು ಮಾಡಿರೋರು, ಇವಾಗ ಮೈಕಲ್ ಜಾಕ್ಸನ್ ಆಗಿರ್ಬೋದು, ಹಂಸಲೇಖ ಸರ್ ಆಗಿರ್ಬೋದು, ಇಳಯರಾಜ ಸರು, ರೆಹಮಾನ್, ಇವರೆಲ್ಲರೂ ಅಬ್ಬರದಲ್ಲೂ ಒಂದು ನಿಶಬ್ದ ತಂದಿರ್ತಾರೆ. ಅಬ್ಬರದ ಹಾಡುಗಳಲ್ಲೂ ಒಂದು ಸೈಲೆನ್ಸ್, ಒಂದು ಆಮೇಲೆ ಡೈನಾಮಿಕ್ಸ್ ಇರಬೇಕು ಅಬ್ಬರ ಇದ್ರೂ. ಅಂದರೆ ಕಿವಿಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಅಲ್ಲೇ ಅಬ್ಬರ ಮಾಡಿದ್ರೆ ಅದನ್ನು ಎಂಜಾಯ್ ಮಾಡ್ಬೋದು, ಅದನ್ನು ಬಿಟ್ಟು ಹೋದರೆ ಅದು ನಾಯ್ಸ್ ಪೊಲ್ಯೂಷನ್. ಅದು ನಾನು ಅದೇ ಹೇಳ್ತೀನಿ, ಬೇರೆ ರೇಡಿಯೋ ಸ್ಟೇಷನ್ಗಳಿಗೂ ಎಆರ್ಗೂ ಏನು ವ್ಯತ್ಯಾಸ ಅಂದರೆ ಫ್ರೀಕ್ವೆನ್ಸಿ. ಏನು ಒಂದು ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ ನಿಮಗೆ ಬ್ರಾಡ್ಕಾಸ್ಟಿಂಗ್ದು, ಅಲ್ಲೇ ಇರಬೇಕು. ಏನಕ್ಕೆ ಅದನ್ನು ಸೆಟ್ ಮಾಡಿದ್ದಾರೆ ಹೇಳಿ, ಹ್ಯೂಮನಿಗೆ ಅದು ಎಲ್ಲ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರೆ ಇಲ್ಲ ಏನೇ ಮಾಡ್ಕೊಂಡು ಹೋಗ್ತಿದ್ರು ಆರಾಮಾಗಿ ಕೇಳಬೇಕು ಅಂತ. ಎಲ್ಲ ಕಿರ್ಚಾಡ್ತಾ ಇದ್ರೆ ಆಚೆ ಕಡೆ ಟ್ರಾಫಿಕ್ಕು ಸೌಂಡು, ಇಲ್ಲೂ ಸೌಂಡ್ ಇದ್ರೆ ಕೆಟ್ಟದಾಗಿರುತ್ತೆ.
0: ಈಗ ಸಂಗೀತ ಕೃತಿಗಳು ಇವೆಲ್ಲ, ಮುತ್ತುಸ್ವಾಮಿ ದೀಕ್ಷಿತರು, ತ್ಯಾಗರಾಜರು, ಹೀಗೆಲ್ಲ ಕೃತಿಗಳು ಬರ್ದಿ, ನೀವು ಮನೆಯಲ್ಲೇ ಕೃತಿನ ಇಟ್ಕೊಂಡ್ಬಿಟ್ಟಿದ್ದೀರಿ.
1: ಕೃತಿನೂ ಇದೆ, ಆಲಾಪನೂ ಇದೆ.
0: ಆಲಾಪನೇನು ಕೃತಿ,
1: ಮಗಳ ಹೆಸರು ಆಲಾಪನ, ಹೆಂಡತಿ ಹೆಸರು ಕೃತಿ.
0: ಅದಕ್ಕೆ ಆ ಕೃತಿ ಬಗ್ಗೆ ಸ್ವಲ್ಪ ಕೇಳ್ಬೋದಾ? ನಾವು ಸಂಗೀತ ಕೃತಿಗಳ ಇಷ್ಟೊತ್ತು ಮಾತಾಡಿದೀವಿ, ನೀವು ಮನೆಯಲ್ಲಿರುವ ಕೃತಿಯ ಬಗ್ಗೆ?
1: ಮನೆಯಲ್ಲಿ ಶಿ ಇಸ್ ವೆರಿ ಸಪೋರ್ಟಿವ್. ಆಮೇಲೆ ನನಗೆ ಏನದು, ಅವರು ಡ್ಯಾನ್ಸರ್, ಅವ್ರು ಭರತನಾಟ್ಯಂ ಡ್ಯಾನ್ಸರ್, ಉಷಾ ದಾತರ್, ಆಮೇಲೆ ಸುಪರ್ಣ ವೆಂಕಟೇಶ್ ಸ್ಟೂಡೆಂಟ್. ಸೊ ಶಿ ವಿಲ್ ಬಿ ಬ್ಯುಸಿ ಇನ್ ಹರ್ ಇದು ಕರಿಯರ್ ಇದು. ಆಮೇಲೆ ನಮಗೆ ಇವಾಗ ಒಂದು ಪುಟ್ಟು ಏಂಜಲ್ ಆಲಾಪನ ಅಂತ ಹೆಸರಿಟ್ಟಿದ್ದೀವಿ,
0: ಮಗಳು.
1: ಸೊ ಎಲ್ಲ ಫುಲ್ಲು ಲೈಫ್ ಫುಲ್ಲು ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಆಗಿದೆ ಇವಾಗ.
0: ಸಂತೋಷ, ನಿಜವಾಗಿ ಯಾವಾಗಲೂ ಹಿಂಗೆ ನೀವು ಸಂತೋಷವಾಗಿರಿ ಅಂತ ಹಾರೈಸ್ತೀವಿ ಅನೂಪ್.
1: ಥ್ಯಾಂಕ್ ಯು.
0: ಆಮೇಲೆ ಈಗ ಸಂಗೀತಕ್ಕೆ ಭಾಷೆ ಇಲ್ಲ ಅಂತ ಹೇಳ್ತೀವಿ, ತಮಿಳು ಮತ್ತು ಇತರ ಭಾಷಾ ರಂಗಗಳಲ್ಲೂ ಕೂಡ ನೀವು ಕೆಲಸ ಮಾಡಿದ್ದೀರಿ, ಅಲ್ಲಿ ಮತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೀಗೆ ಕೆಲಸ ಮಾಡುವಾಗ ನಿಮಗೆ ಏನು ಅನಿಸಿದೆ ಮುಖ್ಯವಾಗಿ?
1: ಅನಿಸಿರೋದು ಒಂದೇ ಮೇಡಮ್, ನಮ್ಮ ಕನ್ನಡ ಚಿತ್ರರಂಗ ಆಲ್ಮೋಸ್ಟ್ ಆಲ್ ಒಂದು 15 ವರ್ಷ ಹಿಂದೆ ಇದ್ದೀವಿ ಅಂತ ಅನಿಸುತ್ತೆ ನನಗೆ.
0: ರಿಮಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
1: ರಿಮಿಕ್ಸು ಒಂದು ಒರಿಜಿನಲ್ ಹಾಡನ್ನ, ಇವಾಗಿನ ಟ್ರೆಂಡಲ್ಲಿ ಒಂದು ಒರಿಜಿನಲ್ ಹಾಡನ್ನ ಹೇಗೆ ಹಾಡು ಮಾಡಬೇಕು ಅನ್ನೋದೇ ರಿಮಿಕ್ಸ್.
0: ಇವಾಗ ನೀವು ಒಂದು ಆಪರೇಷನ್ ಡೈಮಂಡ್ ರಾಕೆಟ್ದು ಒಂದು ರಿಮಿಕ್ಸ್ ಮಾಡಿದ್ದೀರಲ್ಲ?
1: ಹೌದು, ಅದು
0: ಯಾವ ಸಂದರ್ಭದಲ್ಲಿ ಮಾಡಿದ್ರಿ?
1: ಅದು ಪುನೀತ್ ಸರ್ ಉದಯ ಅವಾರ್ಡ್ಸ್ಗೆ ಡ್ಯಾನ್ಸ್ ಮಾಡಬೇಕು ಅಂತ ಅದು ಚಾನೆಲ್ ಅವರು ಹೇಳಿ ಆ ಜೇಮ್ಸ್ ಬಾಂಡ್ ಥೀಮ್ನ ಮಿಕ್ಸ್ ಮಾಡಿ ಇದು ಮಾಡಿದ್ದು.
0: ಬಟ್ ಅದು ಚೆನ್ನಾಗಿ ಬಂದಿದೆ ಅದು.
1: ಅಲ್ಲ, ಅದನ್ನೇ ಹೇಳೋದು, ನಾನು ಹೇಳೋದು ಕೆಲವೊಂದನ್ನ ಚೆನ್ನಾಗಿ ಮಾಡಬೇಕು. ರೀಮಿಕ್ಸ್ ಅಂದರೆ ಅದನ್ನು ಒಂದು ಇವಾಗಿನ ಟ್ರೆಂಡಿಗೆ ತಕ್ಕಂಗೆ, ಇವಾಗಿನ ಯುವ ಜನಾಂಗಕ್ಕೆ ಇಷ್ಟ ಆಗೋ ಥರ ಇದು ಮಾಡೋದು. ಸೊ ಅದರಲ್ಲಿ ನಾವು ಇವಾಗ ಅವಾಗ ಅವ್ರು ಯೂಸ್ ಮಾಡ್ತಿರೋ ಇನ್ಸ್ಟ್ರೂಮೆಂಟ್ಸ್ಗೂ ಇವಾಗ ನಿಮಗೆ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ಮಾಡಿದ್ರೆ ಮ್ಯಾಚ್ ಮಾಡೋಕ್ಕೆ ಆಗಲ್ಲ, ಇಟ್ ಸೌಂಡ್ಸ್ ಲೌಡ್ ಇವಾಗ. ಅದರಲ್ಲೂ ನಾವು ಒರಿಜಿನ್, ಇವಾಗ ನಾನೇನು ಮಾಡಿದೆ, ರಾಜ್ಕುಮಾರ್ ಅವ್ರದೇ ವಾಯ್ಸ್ ಆ ಟ್ರ್ಯಾಕ್ ಮೇಲೇ ವರ್ಕ್ ಮಾಡಿದೆ, ಇಫ್ ಯು ಕಮ್ ಟುಡೇ ಸಾಂಗ್. ಬಟ್ ಇವಾಗ ಏನು ಮಾಡ್ತಾರೆ, ಮತ್ತೆ ರೀಕ್ರಿಯೇಟ್, ಮತ್ತೆ ಹಾಡಿಸ್ತಾರೆ, ಅದು ಅಲ್ಲಿ ಹಾಳಾಗುತ್ತೆ. ಅದರಲ್ಲಿ ಅವ್ರವ್ರದೇ ತನಗಳಂದರೆ ಟೂ ಮೆನಿ ಡಿ ಜೆ ಅಂತ ಇವಾಗ ನಾವು ರಿಮಿಕ್ಸ್ ಮಾಡಿಬಿಟ್ಟು ಎಷ್ಟೊಂದು ಜನ ಆಗ್ಬಿಟ್ಟಿದ್ದಾರೆ. ಸೊ ಯಾರ್ದು ಕೇಳ್ತೀರಾ, ಯಾರ್ದು ಬಿಡ್ತೀರಾ? ಅದಕ್ಕೆ ಕೆಲವರು ಏನು ಮಾಡ್ತಾರೆ ಅಂದರೆ ಅಫಿಷಿಯಲಾಗೇ ಬಿಡ್ತಾರೆ, ಅದೇ ಮ್ಯೂಸಿಕ್ ಕಂಪೋಸರ್ ಯಾರು ಕಂಪೋಸ್ ಮಾಡಿದ್ರೋ ಅವ್ರದ್ರಲ್ಲೇ ರಿಮಿಕ್ಸ್ ಬಿಟ್ಬಿಡ್ತಾರೆ ಆ ಥರ. ಅದು ಬಟ್ ನಮ್ಮ ಕನ್ನಡದಲ್ಲಿ ಕಡಿಮೆ ತುಂಬ, ನಮ್ಮತನನ ಕಾಪಾಡ್ಕೊಂಡಿದ್ದೀವಿ, ಅದಕ್ಕೆ ಒಂಚೂರು ಹಿಂದೆ ಇದೀವಿ ನಾವು. ಬೇರೆಯವ್ರು ಬೌಂಡ್ರಿ ಬಿಟ್ಟು ಆಚೆ ಹೋಗೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಅವರು ಆ ಇದ್ರಲ್ಲಿ ಮುಂದೆ ಇದ್ದಾರೆ. ಅವ್ರ ತನನೂ ಕಾಪಾಡಿಕೊಂಡು ಬೌಂಡ್ರಿ ಬಿಟ್ಟು ಆಚೆ ಹೋಗಿದ್ದಾರೆ, ನಾವು ನಮ್ಮ ತನನ ಕಾಪಾಡ್ಕೊಳ್ಳೋ ಹೋರಾಟದಲ್ಲೇ ಇದ್ದೀವಿ. ಕಾಯ್ಕಣಿ ಸರ್ ಚೆನ್ನಾಗಿ ಹೇಳಿದ್ದಾರೆ ಮೊನ್ನೆ ಅದೋ ಒಂದು ಪ್ರೋಗ್ರಾಮಲ್ಲಿ, ಕನ್ನಡನ ಹೇಗೆ ಅಂದರೆ ಇವಾಗ ಒಂದು ಕನ್ನಡ ಓದ್ಬಿಟ್ಟು ಏನು ಸಾಧನೆ ಮಾಡ್ತೀವಿ ನಾವು ಅನ್ನೋ ಲೆವೆಲಲ್ಲಿ ಡಿಸ್ಕಸ್ ಮಾಡೋ ಲೆವೆಲಲ್ಲಿ ಆ ಇದರಲ್ಲಿ ಇದ್ದೀವಿ ನಾವು ಅಂತ, ಹೇಗೆ ಜೀವನ ಮಾಡ್ತೀವಿ ಅನ್ನೋ ಆ ಪ್ರಶ್ನೆಯಲ್ಲಿ ನಾವು ಕನ್ನಡ ಭಾಷೆ ಆ ಇದರಲ್ಲಿ ಇದೆ ಅಂತ ಆ ಥರ.
0: ತುಂಬ ಇಷ್ಟ ಆಗೋ ಹಾಡುಗಳು ಯಾವುದು ನೀವು?

0: ಡೈರೆಕ್ಟ್ ಮಾಡಿರೋದ್ರಲ್ಲಿ?
1: ನಾನು ಡೈರೆಕ್ಟ್ ಮಾಡಿರೋದ್ರಲ್ಲಿ ನನ್ಗೆ ಆಲ್ ಟೈಮ್ ನಾನು ಹಾಡಿರೋದ್ರಲ್ಲಿ ಎಲ್ಲೆಲ್ಲೋ ಓಡುವ ಮನಸ್ಸೆ, ಒಪ್ಕೊಂಬಿಟ್ಲು ಕಂಡ್ಲ, ಆಮೇಲೆ ಎದ್ದೇಳು ಮುಂಜಿನಾಥದ್ದು ವಿಶೇಷವಾಗಿ ನಿಲ್ಲುತ್ತೆ. ಆಮೇಲೆ ಬೇರೆ ಇದು ತಗೊಂಡ್ರೆ ನನಗೆ ಆಲ್ ಟೈಮ್ ಫೇವ್ರೇಟು ಗುರುಗಳದ್ದು ಈ ಭೂಮಿ ಬಣ್ಣದ ಬುಗುರಿ ಅದು, ಆಮೇಲೆ ತಂದೆ ಕೊಡಿಸೋ ಸೀರೆ.

0: ಅದೇ ಇತ್ತೀಚೆಗೆ ಈ ಸೋಮವಾರ ಒಂದು ಹಾಡ್ ರಿಲೀಸ್ ಆಯಿತು, ದಯವಿಟ್ಟು ಗಮನಿಸಿ ಚಿತ್ರದ್ದು. ರೋಹಿತ್ ಪದಕಿ ಅವರೇ ನಿರ್ದೇಶಿಸಿ, ಫಸ್ಟ್ ಟೈಮ್ ನಿರ್ದೇಶಕರವರು, ಪ್ಲಸ್ ಅವರೇ ಸಾಹಿತ್ಯ ಬರೆದಿರೋದು. ಸಂಚಾರಿ ಸಂಚಾರಿ ಅಂತ ಹಾಡು, ಎಲ್ಲ ವಿಜಯ್ ಪ್ರಕಾಶ್ ಅವರು ಹಾಡಿರೋದು. ಅದು ಕಾನ್ಸೆಪ್ಟೇ ಒಂಥರ ತುಂಬ ನನಗೆ ನನ್ನ ಲೈಫ್ ಪ್ರಿನ್ಸಿಪಲ್ಗೆ ತುಂಬ ಹತ್ತಿರವಾದಂಥದ್ದು. ಏನಂದರೆ ಆ ಕ್ಯಾರೆಕ್ಟ್ರು ಯಾವ್ಯಾವ ಜಾತಿಲಿ ಏನೇನಿದೆ, ಯಾಕೆ ಹಿಂಗೆ ಜಾತಿ ಇದನ್ನು ಹೊಡೆದಾಡ್ತಾ ಇದ್ದೀವಿ ನಾವು, ಅದೇನಿದೆ ನೋಡಿಬಿಡೋಣ, ಯಾವ್ಯಾವ ಧರ್ಮದಲ್ಲಿ ಯಾವ್ಯಾವ ಜಾತಿಲಿ ಏನೇನಿದೆ ಅಂತ ಆ ಕ್ಯಾರೆಕ್ಟ್ರ್ ಎರಡೆರಡು ವರ್ಷ ಒಂದೊಂದು ಜಾತಿನ ಚೇಂಜ್ ಮಾಡ್ತಾ ಇರ್ತಾರೆ.
1: ಓಹೋ, ಸರಿ ಸರಿ.
0: ಒಂದೊಂದು ಇದನ್ನು ಪಾಲಿಸ್ತಿರ್ತಾರೆ. ಸೊ ಈ ಹಾಡಲ್ಲಿ ನೀವು ಎಲ್ಲ ಇದನ್ನು ನೋಡ್ಬೋದು. ಆಲ್ ಓವರ್ ಇಂಡಿಯಾ, ನಿಮಗೆ ಇಲ್ಲಿಂದ ಬೆಂಗಳೂರಿಂದ ಶುರು ಮಾಡಿದ್ರೆ ಸೀದಾ ನಿಮಗೆ ನೇಪಾಳ ಇದು ಆ ಬುದ್ಧಿಸ್ಟ್ ಮಂಕೆಲ್ಲ ಹೋಗಿ ಕನ್ಯಾಕುಮಾರಿ ಬಂದ್ಬಿಟ್ಟು ಇನ್ನೆಲ್ಲ ಇದು ಮಾಡಿದ್ದಾರೆ.
1: ಒಂಥರ ಇಂಟಿಗ್ರೇಷನ್ ಸಾಂಗ್.
0: ಹೌದು, ಗೋಲ್ಡನ್ ಟೆಂಪಲ್ ಅಮೃತಸರ್ಗೆ ಹೋಗಿದ್ದಾರೆ, ಜಮ್ಮ ಮಸ್ಜಿದ್ಗೆ ಹೋಗಿದ್ದಾರೆ, ಇಲ್ಲಿ ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಆಮೇಲೆ ಲೇ ಲಡಾಖಿಗೆ ಹೋಗಿದ್ದಾರೆ, ಅಲ್ಲಿ ಬುದ್ಧಿಸಂ ಇದನ್ನ ತೋರಿಸ್ತಾರೆ. ಸೊ ಆ ಥರ ಒಂದು ಜರ್ನಿ ಅದು, ಸಂಚಾರಿ ಸಂಚಾರಿ ಅಂತ, ನಿನ್ನ ದಾರಿ ಎಲ್ಲಿಂದ ಶುರು ಅಂತ ಹಾಡು. ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಸಿಗ್ತಾ ಇದೆ. ಎಳೆಯರು ನಾವು ಗೆಳೆಯರು ಅಂತ ನೀನು ಒಂದೆರಡು ಮೂರು ದಿನದಲ್ಲಿ ಆಗುತ್ತೆ ಆಡಿಯೋ ರಿಲೀಸ್. ಸೊ ಅದು ಅಷ್ಟೇ, ಅದು ಎಲ್ಲ ಮಕ್ಕಳು ಮಾಡಿರೋ ಸಿನಿಮಾ ಅಂದ್ರೆ ಹಂಗೆ ಅಂದ್ಬಿಟ್ಟು ಆರ್ಟ್ ಸಿನಿಮಾ ಇದಲ್ಲ, ನಾಗರಾಜ್ ಗೋಪಾಲ್ ಅಂತ ಪ್ರೊಡ್ಯೂಸರ್ ಅವರೇ ಕತೆ ಬರೆದಿರೋದು. ವಿಕ್ರಮ್ ಸೂರಿ ಅಂತ ಚಿನ್ನಾರಿ ಮುತ್ತದಲ್ಲಿ ಆ್ಯಕ್ಟ್ ಮಾಡಿದ್ರು ವಿಕ್ರಮ್ ಸೂರಿ, ಅವ್ರು ಡೈರೆಕ್ಟ್ ಮಾಡಿದ್ದಾರೆ ಇವಾಗ ಮಕ್ಕಳ ಸಿನಿಮಾ. ಈ ಡ್ರಾಮಾ ಜೂನಿಯರ್ಸ್ ಅಂತ ತುಂಬಾ ಪಾಪ್ಯುಲರ್ ಆಯ್ತು ಪ್ರೋಗ್ರಾಮ್, ಆ ಪ್ರೋಗ್ರಾಮ್ 10 ಜನ ಮಕ್ಕಳು, ಇಲ್ಲಿ ಹೀರೋಗಳು ಎಲ್ಲ. ಸೊ ತುಂಬಾ ಹ್ಯೂಮರಸ್ ಆಗಿ ಒಳ್ಳೆ ಒಂದು ಈಗಿನ ಜನರೇಷನ್ಗೆ ಏನು ಬೇಕೋ ಅದನ್ನ ಸಿನಿಮಲ್ ಮಾಡಿದ್ದಾರೆ. ಹಾಡುಗಳು ಅಷ್ಟೇ, ಎಲ್ಲ ಅದರಲ್ಲೇ ಬಿ ಆರ್ ಲಕ್ಷ್ಮಣ್ ರಾವು ಆಮೇಲೆ ಎಂ ಎನ್ ವ್ಯಾಸರಾವ್ ಬರೆದಿರೋದು, ಅದು ಚೆನ್ನಾಗಿ ಬರ್ತಾ ಇದೆ.

0: ಆಕಾಶವಾಣಿ ಶ್ರೋತೃಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಯಾವಾಗಲೂ ನನಗೆ ತುಂಬ ಇಷ್ಟವಾದ ಇದು ಆಲ್ ಇಂಡಿಯಾ ರೇಡಿಯೋ ಅಂದರೆ ಎಲ್ಲ ಕಡೆಯೂ ಎಲ್ಲ ಭಾಷೆ ನಿಮಗೆ ಏನು ಅದು ಲಿಮಿಟೇ ಇಲ್ಲ, ಎಲ್ಲ ಭಾಷೆನೂ ನೀವು ಪ್ರಮೋಟ್ ಮಾಡ್ಬೋದು. ಬಟ್ ಇಲ್ಲಿ ನಮ್ಮತನನ ಉಳಿಸ್ಕೊಂಡು ನಮ್ಮ ಕನ್ನಡಕ್ಕೇ ವಿಶೇಷವಾದ ಇದನ್ನು ಭಾಷೆನ ಬೆಳೆಸ್ತಾ ಇರೋ ಒಂದು ಮಾಧ್ಯಮ.
0: ನಿಮ್ಮ ನಗುವನ್ನು ನೋಡ್ತಾ ಇದ್ರೆ ನಿಮ್ಮ ಕೋಪನೇ ಬರಲ್ವಾ ಅಂತ ಅನ್ಸುತ್ತೆ ಅನೂಪ ಅವರು.
1: ಕೋಪ ಮನೆಯಲ್ಲಿ ಮಾತ್ರ ಮೇಡಮ್, ಆಚೆ ಕಡೆ ಎಲ್ಲೂ ಕೋಪಿಸ್ಕೊಂಡಿಲ್ಲ. ಬಟ್ ನಾನು ನಿನ್ನ ನೋಡಿದವರೆಲ್ಲ ಅವ್ರು ತುಂಬ ಆ್ಯಟಿಟ್ಯೂಡ್ ಇದೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ನಾನು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಲ್ಲ ಅದಕ್ಕೆ. ಆಮೇಲೆ ತುಂಬ ನಾನು ಬೈದಿರೋದಂದರೆ ಅದೇ ನನ್ನ ಗೆಳೆಯ ಅರಸು ಅಂತಾರೆ, ಅವ್ರ ಜೊತೆನೇ ಹೊಡೆದಾಟ ನಂದು ಅದು. ಆಮೇಲೆ ನಮ್ಮ ಸೌಂಡ್ ಇಂಜಿನಿಯರ್ ಒಬ್ರು ಇದ್ದಾರೆ ನವೀನ್ ಅಂತ, ಅವರಿಬ್ಬರಿಗೆ ತುಂಬ ಬೈದಿರೋದು ಕೆಲಸದ ವಿಷಯದಲ್ಲಿ. ಇದರಲ್ಲಿ ಅಂದರೆ ಬೇರೆಯವ್ರು ಯಾರಾದರೂ ಇರಿಟೇಟ್ ಮಾಡಿದ್ರೆ ಇವರಿಬ್ಬರ ಮೇಲೆ ತೀರಿಸ್ಕೊಳ್ತೀನಿ.
0: ಯಾಕೆಂದ್ರೆ ನಿಮ್ಗೆ ಅವರಿಬ್ಬರ ಮೇಲೆ ತುಂಬಾ ಪ್ರೀತಿ ಇರುತ್ತೆ, ಅದಕ್ಕಾಗಿ
1: ಪ್ರೀತಿ ಇದೆ. ಆಮೇಲೆ ಅವರು ಏನು ನಾನು ಏನು ಹೇಳಿದ್ರು ಅದನ್ನ ಮನಸ್ಸಿಗೆ ತಗೊಳ್ಳಲ್ಲ.
0: ಅಷ್ಟೇ ಪ್ರೀತಿ ಇದೆ
1: ಮನಸ್ಸಿಗೆ ತಗೊಳ್ಳಲ್ಲ, ನೆಕ್ಸ್ಟ್ ಮಿನಿಟ್ ಅಲ್ಲ ಮತ್ತೆ ಆ ಕೆಲಸ ಹಂಗೆ ಮುಂದುವರಿತಾ ಇರುತ್ತೆ ಆ ಥರ.
0: ತುಂಬಾ ಸಂತೋಷ, ಯಾವಾಗಲೂ ಹಿಂಗೆ ನಗ್ತಾ ಇರಿ. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ಕಾರ.
1: ಥ್ಯಾಂಕ್ ಯು.

0: ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ ಅತಿಥಿ ಖ್ಯಾತ ಸಂಗೀತ ನಿರ್ದೇಶಕ ಅನೂಪ್ ಸೇಳಿನ್.
1: ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ ಹಾಗೂ ಎನ್ಕೆ ಶಿವಕುಮಾರ್.
0: ನೆರವು ಉಮಾಮೂರ್ತಿ ಹಾಗೂ ಸಂಜಯ್. ನಿರ್ವಹಣೆ ಉಮೇಶ್ ಎಸ್.

ಹಿಂದಿ ಮೆಲೋಡಿಸ್. ಈ ದಿನದ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲಿಗೆ ಹೇಮಂತ್ ಕುಮಾರ್ ಅವರು ಹಾಡಿದ ಸೋಲ್ವಾ ಸಾಲ್ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮಜ್ರು ಸುಲ್ತಾನ್ಪುರಿ ಅವರ ಗೀತರಚನೆ, ಸಚಿನ್ ದೇವ್ ಬರ್ಮನ್ ಅವರ ಸಂಗೀತವಿತ್ತು.

ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿರುವ ದಿಲ್ಲಿ ಕಾ ಥಗ್ ಈ ಚಿತ್ರದ ಒಂದು ಗೀತೆ. ಶೈಲೇಂದ್ರ ಅವರ ಗೀತ ರಚನೆ, ರವಿ ಅವರ ಸಂಗೀತ ನಿರ್ದೇಶನ. ಇದು 1958 ಬಿಡುಗಡೆಯಾದ ಚಿತ್ರ.

ಹೇಮಂತ್ ಕುಮಾರ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದಲ್ಲಿ ಬೀಸ್ ಸಾಲ್ ಬಾದ್ ಈ ಚಿತ್ರದ ಒಂದು ಗೀತೆ. ಸಾಹಿತ್ಯಕಾರರು ಶಕೀಲ್ ಬದಾಯುನಿ.

20 ಸಾಲ್ ಬಾದ್ ಈ ಚಿತ್ರದ ಗೀತೆಯ ನಂತರ ಹಮ್ ದೋನೋ ಈ ಚಿತ್ರದ ಒಂದು ಗೀತೆ. ಸಹೀರ್ ಅವರ ಗೀತ ರಚನೆ, ಜಯದೇವ್ ಅವರ ಸಂಗೀತ ನಿರ್ದೇಶನ. ಹಾಡಿರುವವರು ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಈಗ ಚಲ್ತಿ ಕಿ ನಾಮ್ ಗಾಡಿ.

ಕಿಶೋರ್ ಕುಮಾರ್ ಹಾಗೂ ಮನ್ನಾ ಡೇ ಅವರ ಧ್ವನಿಯಲ್ಲಿದ್ದ ಚಲ್ತಿ ಕಿ ನಾಮ್ ಗಾಡಿ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಮಜ್ರು ಸುಲ್ತಾನ್ಪುರಿಯವರ ಗೀತ ರಚನೆ, ಸಚಿನ್ ದೇವ್ ಬರ್ಮನ್ ಅವರ ಸಂಗೀತವಿತ್ತು. ಹಿಂದಿ ಮೆಲೋಡಿಸ್ ಈ ಕಾರ್ಯಕ್ರಮದಲ್ಲಿ ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನದಲ್ಲಿ ಮತ್ತೊಂದು ಗೀತೆ, ಶೈಲೇಂದ್ರ ಅವರ ಗೀತ ರಚನೆ. ಇದು ಗೈಡ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿರುವವರು ಲತಾ ಮಂಗೇಶ್ಕರ್.

ಭಾರತೀಯ ಚಿತ್ರರಂಗದ ಅತ್ಯುತ್ತಮ ಚಿತ್ರಗಳಲ್ಲಿ ಒಂದಾದ ಗೈಡ್ ಚಿತ್ರದ ಗೀತೆಯನ್ನು ಈವರೆಗೂ ಕೇಳಿದ್ರಿ. ಕಾರ್ಯಕ್ರಮದಲ್ಲೀಗ ಆನಂದ್ ಬಕ್ಷಿ ಅವರ ರಚನೆ ಇರುವ ಮಿಸ್ಟರ್ ಎಕ್ಸ್ ಇನ್ ಬಾಂಬೆ ಈ ಚಿತ್ರದ ಒಂದು ಗೀತೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ನಿರ್ದೇಶನ, ಗೀತೆಯನ್ನು ಹಾಡಿರುವವರು ಕಿಶೋರ್ ಕುಮಾರ್.

ಭಗ್ನ ಪ್ರೇಮಿಗಳಿಗೆ ಇಂದಿಗೂ ಸಹ ಇದು ಆಲ್ ಟೈಮ್ ಹಿಟ್ ಗೀತೆ. ಈಗ ಕಾರ್ಯಕ್ರಮದ ಆಂದಿ ಚಿತ್ರದ ಗೀತೆ, ಗುಲ್ಜಾರ್ ಅವರ ರಚನೆ, ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ.

ಕಿಶೋರ್ ಕುಮಾರ್ ಅವರು ಹಾಡಿದ ಅಜನಬಿ ಚಿತ್ರದ ಗೀತೆಯೊಂದಿಗೆ ಈ ದಿನದ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಈಗ 10 ಗಂಟೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೊ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇಬಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600ಕ್ಕೂ ಹೆಚ್ಚು ಮತಗಳೊಂದಿಗೆ 2ನೇ ಸ್ಥಾನ ಪಡೆದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2,000ಕ್ಕೂ ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ ಎಂದು ಹೇಳಿದ್ದಾರೆ. ಹಣದ ಒಡೆತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಗುಣಮಟ್ಟದಲ್ಲಿ

ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಎಕರೆ ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ತಹಶೀಲ್ದಾರ್ ಆದೇಶಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ 2ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 203 ರನ್ ಗಳಿಸಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ ಇತ್ತೀಚಿನ ವರದಿ ಬಂದಾಗ 4 ಓವರ್ಗಳಲ್ಲಿ 43 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 10:05.

ಪ್ರೇಮ ನಿನಾದ. ಈ ದಿನದ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲ ಗೀತೆ

ಪ್ರೇಮನಿನಾದ ಕಾರ್ಯಕ್ರಮದ ಮೊದಲಿಗೆ ಎಸ್ ಜಾನಕಿ ಅವರು ಹಾಡಿದ ಮಹದೇಶ್ವರ ಪೂಜಾ ಫಲ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚೌದಯಶಂಕರ್ ಅವರ ಗೀತರಚನೆ, ಸತ್ಯಂ ಅವರ ಸಂಗೀತವಿತ್ತು.

ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಕಳ್ಳರ ಕಳ್ಳ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಸತ್ಯಂ ಅವರ ಸಂಗೀತವಿತ್ತು.

0: ದೇವರು ಕೊಟ್ಟುವರ ಈ ಚಿತ್ರದ ಗೀತೆಯನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಶಿವದಯಶಂಕರ್ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತವಿತ್ತು.
1: ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ.
2: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನ ಕೇಳುತ್ತಿರುವಿರಿ. ಈಗಷ್ಟೇ ಕೇಳಿದ ಗೀತೆ ಗೃಹಲಕ್ಷ್ಮಿ, ಈ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದವರು. ಚಿ ಉದಯಶಂಕರ್ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತವಿತ್ತು.

ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದ ಬದುಕು ಬಂಗಾರವಾಯಿತು ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಶಿವದಯಶಂಕರ್ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದಲ್ಲೀಗ ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವ ಸಂಶಯ ಫಲ ಈ ಚಿತ್ರದ ಒಂದು ಗೀತೆ, ಕೂರ ಸೀತಾರಾಮ ಶಾಸ್ತ್ರಿ ಅವರ ಗೀತ ರಚನೆ, ಸಲೀಲ್ ಚೌಧರಿ ಅವರ ಸಂಗೀತ.

ಕಾರ್ಯಕ್ರಮದಲ್ಲಿ ಈಗ ಸಿಪಾಯಿ ರಾಮು ಚಿತ್ರದ ಒಂದು ಗೀತೆ, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ವಸಂತ ಅವರ ಧ್ವನಿಗಳಲ್ಲಿ ಸೋತು ಗೆದ್ದವಳು ಈ ಚಿತ್ರದ ಒಂದು ಗೀತೆ. ಚಿವುದಯಶಂಕರ್ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತ.

ಸೋತು ಗೆದ್ದವಳು ಈ ಚಿತ್ರದ ಗೀತೆ, ನಂತರ ಮನೆ ಬೆಳಕು ಈ ಚಿತ್ರದ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಗೀತೆಯನ್ನು ಹಾಡಿದ್ದಾರೆ. ಚೌದಯಶಂಕರ್ ಅವರ ಗೀತರಚನೆ, ಎಂ ರಂಗಾರಾವ್ ಅವರ ಸಂಗೀತ.

ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಹಾಗೂ ವೆಂಕಟೇಶ್ ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಚಿತ್ರ ಕವಲೆರಡು ಕುಲವೊಂದು

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಒಂದು ಹೆಣ್ಣಿನ ಕತೆ, ವಿಜಯ ನರಸಿಂಹ ಅವರ ಗೀತರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ಪಾತಾಳ ಮೋಹಿನಿ ಈ ಚಿತ್ರದ ಒಂದು ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಗೀತೆಯನ್ನು ಹಾಡಿರುವವರು ಎಸ್ ಜಾನಕಿ

ಎರಡು ಕನಸು ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಎಲ್ಲ ಗೀತೆಗಳು ನಿಮಗೆ ಮೆಚ್ಚುಗೆ ಆಗಿದೆ ಎಂದು ಭಾವಿಸ್ತೇನೆ. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ, ವಾಲ್ಮೀಕಿ. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕಾರವಾರದಲ್ಲಿ ಅತಿ ಹೆಚ್ಚು

ಗೆಲುವಿನ ಗುರಿ ಬೆನ್ನತ್ತಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ ಇತ್ತೀಚಿನ ವರದಿ ಬಂದಾಗ 14.5 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 132 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 11:03.

ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.